ಪರಮಾತ್ಮನೇ ನಮಃ, ಪ್ರಧಾನ ಪುರುಷಾಯ ನಮಃ, ಶಿವಾಯ ನಮಃ, ವೇದ್ಯಾಯ ನಮಃ, ವೈದ್ಯಾಯ ನಮಃ, ವೇದವೇದ್ಯಾಯ ನಮಃ, ವೇದವೇದಾಂತ ಸಂಸ್ತುತಾಯ ನಮಃ, ವೇದವಕ್ತ್ರಾಯ ನಮಃ, ವೇದಜಿಹ್ವಾಯ ನಮಃ, ವಿಜಿಹ್ವಾಯ ನಮಃ, ಜಿಹ್ಮನಾಶಕಾಯ ನಮಃ, ಕಲ್ಯಾಣರೂಪಾಯ ನಮಃ, ಕಲ್ಯಾಣಾಯ ನಮಃ, ಕಲ್ಯಾಣಗುಣಸಂಶ್ರಯಾಯ ನಮಃ, ಭಕ್ತಕಲ್ಯಾಣದಾಯ ನಮಃ, ಭಕ್ತಕಾಮಧೇನವೇ ನಮಃ, ಸುರಾಧಿಪಾಯ ನಮಃ, ಪಾವನಾಯ ನಮಃ, ಪಾವಕಾಯ ನಮಃ, ವಾಮಾಯ ನಮಃ, ಮಹಾಕಾಲಾಯ ನಮಃ, ಮಹಾಪಹಾಯ ನಮಃ, ಘೋರಪಾತಕದಾವಗ್ನಯೇ ನಮಃ, ದೇವಭಸ್ಮಕರ್ಣಪ್ರಿಯಾಯ ನಮಃ, ಅನಂತಸೋಮಸೂರ್ಯಾಗ್ನಿಮಂಡಲ ಪ್ರತಿಮಪ್ರಭಾಯ ನಮಃ, ಜಗತೇಕಪ್ರಭವೇ ನಮಃ, ಸ್ವಾಮಿನೇ ನಮಃ, ಜಗದ್ವಂದ್ಯಾಯ ನಮಃ, ಜಗನ್ಮಯಾಯ ನಮಃ, ಜಗದಾನಂದಾಯ ನಮಃ, ಜನ್ಮಜರಾಮರಣವರ್ಜಿತಾಯ ನಮಃ, ಖಟ್ವಾಂಗಿನೇ ನಮಃ, ನೀತಿಮತೇ ನಮಃ, ಸದ್ಯೋ ದೇವಾತ್ಮನೇ ನಮಃ, ಆತ್ಮಸಂಭವಾಯ ನಮಃ, ಕಪಾಲಮಾಲಾಭರಣಾಯ ನಮಃ, ಕಪಾಲಿನೇ ನಮಃ, ವಿಷ್ಣುವಲ್ಲಭಾಯ ನಮಃ, ಕಮಲಾಸನಕಾಲಾಗ್ನಯೇ ನಮಃ, ಕಮಲಾಸನಪೂಜಿತಾಯ ನಮಃ, ಕಾಲಾಧೀಶಾಯ ನಮಃ, ತ್ರಿಕಾಲಜ್ಞಾಯ ನಮಃ, ದುಷ್ಟವಿಗ್ರಹವಾರಕಾಯ ನಮಃ, ನಾಟ್ಯಕರ್ತ್ರೇ ನಮಃ, ನಟಪರಾಯ ನಮಃ, ಮಹಾನಾಟ್ಯವಿಶಾರದಾಯ ನಮಃ, ವಿರಾಡ್ ರೂಪಧರಾಯ ನಮಃ, ಧೀರಾಯ ನಮಃ, ವೀರಾಯ ನಮಃ, ವೃಷಭವಾಹನಾಯ ನಮಃ, ವೃಷಾಂಕಾಯ ನಮಃ, ವೃಷಭಾಧೀಶಾಯ ನಮಃ, ವೃಷಾತ್ಮನೇ ನಮಃ, ವೃಷಭಧ್ವಜಾಯ ನಮಃ, ಮಹೋನ್ನತಾಯ ನಮಃ, ಮಹಾವಕ್ಷ್ಯಾಯ ನಮಃ, ಮಹಾವೀರಾಯ ನಮಃ, ಮಹಾಭುಜಾಯ ನಮಃ, ಮಹಾಸ್ಕಂಧಾಯ ನಮಃ, ಮಹಾಗ್ರೀವಾಯ ನಮಃ, ಮಹಾವಕ್ತ್ರಾಯ ನಮಃ, ಮಹಚ್ಛರಾಯ ನಮಃ, ಮಹಾಹನವೇ ನಮಃ, ಮಹಾದಂಷ್ಟ್ರಾಯ ನಮಃ, ಮಹಾದೋಷ್ಟಾಯ ನಮಃ, ಮಹೋದರಾಯ ನಮಃ, ಸುಂದರಭ್ರುವೇ ನಮಃ, ಸುನಯನಾಯ ನಮಃ, ಸುಲಲಾಟಾಯ ನಮಃ, ಸುಗಂಧರಾಯ ನಮಃ, ಸತ್ಯವಾಕ್ಯಾಯ ನಮಃ, ಧರ್ಮವೇತ್ರೇ ನಮಃ, ಸತ್ಯಜ್ಞಾಯ ನಮಃ, ಸತ್ಯವಿತ್ತಮಾಯ ನಮಃ, ಧರ್ಮವತೇ ನಮಃ, ಧರ್ಮನಿಪುಣಾಯ ನಮಃ, ಧರ್ಮಾಯ ನಮಃ, ಧರ್ಮಪ್ರವರ್ತಕಾಯ ನಮಃ, ಕೃತಜ್ಞಾಯ ನಮಃ, ಕೃತಕೃತ್ಯಾತ್ಮನೇ ನಮಃ, ಕೃತ್ಯಕೃತ್ಯಾಯ ನಮಃ, ಕೃತಾಗಮಾಯ ನಮಃ, ಕೃತ್ಯವಿದೇ ನಮಃ, ಕೃತ್ಯವಿಚ್ಛ್ರೇಷ್ಠಾಯ ನಮಃ, ಕೃತಜ್ಞಪ್ರಿಯಕೃತ್ತಮಾಯ ನಮಃ, ವ್ರತಕೃತೇ ನಮಃ, ವ್ರತವಿಚ್ಛ್ರೇಷ್ಠಾಯ ನಮಃ, ವ್ರತವಿದುಷೇ ನಮಃ, ಮಹಾವ್ರತಿನೇ ನಮಃ, ವ್ರತಪ್ರಿಯಾಯ ನಮಃ, ವ್ರತಾಕಾರಾಯ ನಮಃ, ವ್ರತಧಾರಾಯ ನಮಃ, ವ್ರತೇಶ್ವರಾಯ ನಮಃ, ಅತಿರಾಗೀಣೇ ನಮಃ, ವೀತರಾಗಾಯ ನಮಃ, ರಾಗಹೇತದೇ ನಮಃ, ವಿರಾಗವಿದೇ ನಮಃ, ರಾಗಘ್ನೇ ನಮಃ, ರಾಗಶಮನಾಯ ನಮಃ, ರಾಗದಾಯ ನಮಃ, ರಾಗಿರಾಗವಿದೇ ನಮಃ, ವಿದುಷೇ ನಮಃ, ವಿದ್ವತ್ತಮಾಯ ನಮಃ, ವಿದ್ವಜ್ಜನಮಾನಸಂಶ್ರಯಾಯ ನಮಃ, ವಿದ್ವಜ್ಜನಾಶ್ರಯಾಯ ನಮಃ, ವಿದ್ವಜ್ಜನಸವ್ಯಪ್ರಾಕ್ರಮಾಯ ನಮಃ, ನೀತಿಕೃತೇ ನಮಃ, ನೀತಿವಿದೇ ನಮಃ, ನೀತಿಪ್ರದಾತ್ರೇ ನಮಃ, ನೀತಿವಿತ್ಪ್ರಿಯಾಯ ನಮಃ, ವಿನೀತಿವತ್ಸಲಾಯ ನಮಃ, ನೀತಿಸ್ವರೂಪಾಯ ನಮಃ, ನೀತಿಸಂಶ್ರಯಾಯ ನಮಃ, ಕ್ರೋಧಜಿತೇ ನಮಃ, ಕ್ರೋಧಿಲಾಯ ನಮಃ.

0: Shivaya. You're listening to Shaivam.org radios. 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you're about to listen Periya Puranam Discourse in Kannada. The title is Muruga Nayanar and Urudhira Pasupathi Nayanar Puranam. Presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Veekshakarigoo, Ella Mahaniyarigoligoo, Namaskara. Hoda videodalli nanu Murthy Nayanar avara bagge helidde. Ondu vishaya bittu hogittu. Yenu antandre avaru maartta idda seve ಗಂಧದ ಕೊರಳನ್ನು ತೇಯ್ದು ಪರಮಾತ್ಮನಿಗೆ ಗಂಧದ ಸೇವೆಯನ್ನು ಮಾಡ್ತಾ ಇದ್ರು ಮಧುರೈನಲ್ಲಿ ಅಂತ. ಅವರು ತೇಯ್ದ ಗಂಧದ ಕಲ್ಲು ಮಧುರೈ ದೇವಸ್ಥಾನದಲ್ಲಿ ಇವಾಗಲೂ ನೋಡಲಿಕ್ಕೆ ಸಿಗತ್ತೆ. ಈ ವಿಷಯವನ್ನು ನಾನು ಬಿಟ್ಟಿದ್ದೆ, ಅದನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೇನೆ. ಯಾರಾದರೂ ಮಧುರೈಗೆ ಹೋದರೆ ಇದನ್ನಲ್ಲಿ ನೋಡಬಹುದು. ಇದು ಆ ವಿಷಯ. ಇವತ್ತಿನ ನಾಯನಾರ್ಗಳು ಬಗ್ಗೆ ಹೇಳೋದು, ಯಾರ ಬಗ್ಗೆ ಹೇಳುತ್ತೇನೆ ಅಂತಂದರೆ, ಇಬ್ಬರು ನಾಯನಾರ್ಗಳು, ಒಬ್ಬರು ಮುರುಗನ್ ನಾಯನಾರ್ ಅಂತ, ಇನ್ನೊಬ್ಬರು ರುದ್ರ ಪಶುಪತಿ ನಾಯನಾರ್ ಅಂತ. ಈ ಇಬ್ಬರ ಬಗ್ಗೆ ಸುಂದರಮೂರ್ತಿಯವರು ಹೆಚ್ಚಾಗಿ ಏನೂ ಹೇಳಿಲ್ಲ. ಇವರಿಗೆ ದಾಸನು ಅಂದರೆ ಅವರು ಹೇಳಿರೋ ಪ್ರಕಾರ ಮುರುಗನ್ ಕುಂ ವೃತ್ತಿರ ಪಶುಪತಿಕುಂ ಅಡಿಯೇನ್. ವೃತ್ತಿರ ಅಂತ ಅಂದರೆ ರುದ್ರ ಅಂತ. ಮುರುಗನಿಗೆ ಮತ್ತು ರುದ್ರ ಪಶುಪತಿ ಇವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಇವರಿಬ್ಬರ ಬಗ್ಗೆ ನಾನು ಹೇಳೋದಕ್ಕೆ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಜುರ್ವೇದ ಅನ್ನುವುದು ನಾಲ್ಕು ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ನಾಲ್ಕು ವೇದಗಳಲ್ಲಿ ಒಂದಾಗಿದೆ ಯಜುರ್ವೇದ. ಈ ಯಜುರ್ವೇದ ವೇದದಲ್ಲಿ ಏಳು ಕಾಂಡಗಳಿವೆ. ಕಾಂಡ ಅಂತಂದರೆ ಚಾಪ್ಟರ್ಸ್ ಅಂತ ಇಟ್ಕೊಳ್ಳಿ. ಈ ಏಳು ಕಾಂಡಗಳ ಮಧ್ಯದ ಕಾಂಡದಲ್ಲಿ 11 ಅನುವಾಕಗಳಿವೆ. ಅನುವಾಕ ಅಂತಂದರೆ ಸಬ್ ಚಾಪ್ಟರ್ಸ್ ಅಂತ ಇಟ್ಕೊಳ್ಳಿ, ಹಾಗೆ ಇಟ್ಕೋಬಹುದು ಭಾಗಗಳು. ಈ ಮಧ್ಯ ಕಾಂಡದ 11 ಅನುವಾಕಗಳಲ್ಲಿ ಮಧ್ಯದ ಅನುವಾಕ ಅಂದರೆ ಆರನೆಯದು, ಆ ಆರನೆಯ ಅನುವಾಕದಲ್ಲಿ ಆರನೆಯ ಅದರಲ್ಲಿ 11 ಸೂಕ್ತಗಳಿವೆ. ಈ 11 ಸೂಕ್ತಗಳಲ್ಲಿ ಮಧ್ಯದ ಸೂಕ್ತ ಆರನೆಯ ಸೂಕ್ತಕ್ಕೆ ರುದ್ರಾಧ್ಯಾಯಿ ಅಂತ ಹೆಸರಿದೆ. ರುದ್ರಾಧ್ಯಾಯಿ ಅನ್ನೋದು 1000 ಮಂತ್ರಗಳನ್ನು ಒಳಗೊಂಡಿವೆ. ಇದು ಪರಮೇಶ್ವರನ ಪರಮಶಿವನ ವಿವಿಧ ಸ್ವರೂಪಗಳ ವಿವರಣೆಯನ್ನು ಕೊಡುತ್ತೆ ಈ 1000 ಮಂತ್ರಗಳು. ಇದಕ್ಕೆ ರುದ್ರಾಧ್ಯಾಯಿ ಅಂತ ಹೇಳ್ತಾರೆ. ಈ 1000 ಮಂತ್ರಗಳ ಮಧ್ಯದಲ್ಲಿ ಪಂಚಾಕ್ಷರ ಮಂತ್ರ ಬರುತ್ತೆ. ಪಂಚಾಕ್ಷರ ಮಂತ್ರ ಯಾವುದು ಅಂತಂದರೆ ನಮಃ ಶಿವಾಯ, ಶಿವಾಯ ನಮಃ, ಇದನ್ನೇ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಇದು ಮಧ್ಯದಲ್ಲಿ ಯಜುರ್ವೇದದ ಮಧ್ಯಭಾಗದಲ್ಲಿ ಸೆಂಟ್ರಲ್ ಪಾರ್ಟ್ ಅಲ್ಲಿರೋದು ಈ ಮಂತ್ರ ಪಂಚಾಕ್ಷರಿ ಮಂತ್ರ. ಬಹಳ ಶಕ್ತಿಯುತವಾದ ಪ್ರಭಾವಯುತವಾದ ಮಂತ್ರ ಅಂತ ಅನ್ನಿಸ್ಕೊಂಡಿದೆ. ಯಾಕೆ, ಕಾರಣ ಏನು ಅಂತಂದರೆ, ಈ ಮಂತ್ರವನ್ನು ಜಪಿಸಿ ಶಿವನ ಪೂಜೆಯನ್ನು ಮಾಡಿದರೆ ಹುಟ್ಟು ಸಾವುಗಳೆಂಬ ಚಕ್ರದಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಸಾನ್ನಿಧ್ಯವನ್ನು, ಪರಮಶಿವನ ಸಾನ್ನಿಧ್ಯವನ್ನು ಹೊಂದಬಹುದು ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ಅಷ್ಟು ಶಕ್ತಿಯುತವಾದ ಮಂತ್ರ ಇದು. ಯಜುರ್ವೇದ ಅನ್ನೋದು ಪರಮೇಶ್ವರನ ಶಿರಸ್ಸು, ಈ ರುದ್ರಾಧ್ಯಾಯಿ ಅನ್ನೋದು ಪರಮೇಶ್ವರನ ಕಣ್ಣು. ಅದರಲ್ಲಿರುವ ಪಂಚಾಕ್ಷರ ಮಂತ್ರ ಇದೆಯಲ್ಲ, ಅದು ಆ ಕಣ್ಣಿನ ಮಧ್ಯಭಾಗದಲ್ಲಿರುವ ಕಪ್ಪು ಗುಡ್ಡೆ, ಈ ಥರ ವಿವರಿಸಲ್ಪಟ್ಟಿದೆ. ಇದು ಯಜುರ್ವೇದದ ಬಗ್ಗೆ, ರುದ್ರದ ಬಗ್ಗೆ, ಆಮೇಲೆ ಪಂಚಾಕ್ಷರದ ಮಹಿಮೆಯ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆಂದರೆ ಇದು ಆ ನಾಯನಾರ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮುಂದೆ ಇನ್ನೊಂದು ವಿಷಯ ಏನು ಅಂತಂದರೆ, ಇದು ಯಜುರ್ವೇದದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಪುಷ್ಪಗಳು, ಹೂವುಗಳು. ಹೂವುಗಳು ಯಾಕೆ ಉಪಯೋಗಿಸ್ತೇವೆ? ದೇವರನ್ನು ಅರ್ಚನೆ ಮಾಡೋದಕ್ಕೆ ಹೂವುಗಳನ್ನು ಉಪಯೋಗಿಸ್ತೇವೆ. ಈ ಹೂವುಗಳ ಪಾತ್ರವೇನು ಪೂಜೆಯಲ್ಲಿ? ಈ ಹೂವುಗಳು ಪುಷ್ಪಗಳು ವಹಿಸುವ ಪಾತ್ರವೇನು ಅಂತಂದರೆ, ಪುಷ್ಪಗಳು ಪೂಜೆ ಮಾಡುವವರಿಗೂ ಭಗವಂತನಿಗೂ, ಯಾರನ್ನು ಪೂಜೆ ಮಾಡ್ತೇವೋ ಆ ಭಗವಂತನಿಗೂ ಭಗವಂತನಿಗೂ ನಡುವೆ ಇರುವಂತಹ ಒಂದು ಸೇತುವೆ ಇದ್ದ ಹಾಗೆ, ಒಂದು ಮಾಧ್ಯಮ, ಮೀಡಿಯಂ. ಅಂದರೆ ಭಕ್ತನು ತನ್ನ ಕೋರಿಕೆಗಳು, ತನ್ನ ಇಷ್ಟಾರ್ಥಗಳನ್ನು ಕುರಿತು ತಾನೇ ಭಗವಂತನ ಪೂಜೆ ಮಾಡ್ತಾನೆ, ಅದನ್ನೆಲ್ಲ ಭಗವಂತನಿಗೆ ತಲುಪಿಸತ್ತಂತೆ ಮಾಧ್ಯಮ ಇದು. ತಲುಪಿಸಿಬಿಟ್ಟು ಅಲ್ಲಿಂದ ದೇವರ ಪ್ರಸಾದ ನಿಮ್ಗೆ ಸಿಗುವಾಗ ಮಾಡುತ್ತೆ. ಆದ್ದರಿಂದ ಇದು ಪುಷ್ಪಗಳ ಪಾತ್ರ ಇದೆಯಲ್ಲ, ಬಹುದೊಡ್ಡದು ಈ ಪುಷ್ಪಗಳ ಪಾತ್ರ. ನಾವು ಪುಷ್ಪಗಳನ್ನು ನಾವು ಉಪಯೋಗಿಸ್ತೇವೆ, ಪತ್ರಗಳನ್ನು ಉಪಯೋಗಿಸ್ತೇವೆ. ಇದರ ಮಹಿಮೆಯನ್ನು ನಾವು ಇನ್ನೂ ಚೆನ್ನಾಗಿ ತಿಳ್ಕೋಬೇಕು ಅಂತಂದರೆ, ಒಂದು ದೃಷ್ಟಾಂತವನ್ನು ಹೇಳಿದ್ರೆ ಬಹುಶಃ ಇದರ ಸಮರ್ಥನೆ ಆಗುತ್ತೆ. ಕಂಚಿನಲ್ಲಿ ಪರಮಾಚಾರ್ಯರು ಅಂತ ದೊಡ್ಡ ಮಹಾಸ್ವಾಮಿಗಳಿದ್ದರು. ಅವರ ಕಾಲದಲ್ಲಿ ನಡೆದ ಒಂದು ಘಟನೆ ಹೇಳೋಕ್ಕೆ ಇಲ್ಲಿ ಸಮಂಜಸ ಅಂತ ಅನ್ಕೊಂಡಿದ್ದೇನೆ. ಕಂಚಿ ಪರಮಾಚಾರ್ಯರವರು ಆಗಿಂದಾಗೆ ಬೇರೆ ಬೇರೆ ಊರುಗಳಿಗೆ ಈ ಸ್ಪಿರಿಚುವಲ್ ಇದು ಎನ್ಲೈಟನ್ಮೆಂಟು ಜನಗಳಿಗೆ ಆಗಬೇಕು ಅಂತ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಬಿಡಾರ ಹುಡ್ತಾ ಇದ್ರು. ಒಮ್ಮೆ ಏನು ಮಾಡಿದ್ದಾರೆ, ನನಗೆ ಇದು ಸರಿಯಾದ ಯಾವ ಊರು ಅದೆಲ್ಲ ತಿಳಿದಿಲ್ಲ, ಬಟ್ ಇದರಲ್ಲಿ ನಾವು ಏನು ತಿಳ್ಕೋಬೇಕು ಆ ವಿಷಯ ಮಾತ್ರ ಹೇಳ್ತೀನಿ. ಯಾವುದೋ ಒಂದು ಊರಿಗೆ ಹೋಗಿ ಬೀಡು ಬಿಟ್ಟಿದ್ದಾರೆ. ಆ ಊರಿಗೆ ಬೀಡು ಬಿಟ್ಟರೆ ಆ ಮಠದ ಪರಿವಾರದವರಿಗೆ ಆ ಎಂಥ ಊರು ಅದು ವಿವರಣೆ ಏನು ಗೊತ್ತಿಲ್ಲ. ಹೋಗಿ ಇಳಿದಿದ್ದಾರೆ. ಮೊದಲನೇ ದಿವಸ ನೋಡಿದ್ರೆ ಎಷ್ಟೊತ್ತಾದರೂ ಬಿಲ್ವ ಪತ್ರ ಎಲ್ಲೂ ಸಿಗ್ತಾ ಇಲ್ಲ, ಶಿವನ ಪೂಜೆಗೆ ಬೇಕು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲರೂ ಆತಂಕಕ್ಕೊಳಗಾಗಿದ್ದಾರೆ. ಮಠದ ಪರಿವಾರದವರು ಏನಪ್ಪ ಇವತ್ತು ಹೇಗೆ ಪೂಜೆ ನಡೆಯತ್ತೆ ಅಂತ ಅಂದ್ಕೊಂಡಿರುವ ಹಾಗೇ ಸುಮಾರು 11:30 ಅಷ್ಟೊತ್ತಿನಲ್ಲಿ ಯಾರೂ ಗಮನಿಸಲಿಲ್ಲ. ಮಠದ ಭಾಗದಲ್ಲಿ ಅಂದರೆ ಬೀಡು ಬಿಟ್ಟಿರುವಂಥ ಕ್ಯಾನ್ ಆ ಭಾಗದಲ್ಲಿ ನೋಡಿದ್ರೆ ಒಂದು ಬುಟ್ಟಿ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಬಿಲ್ಬತ್ರೆ ರೆಡಿಯಾಗಿ ಕಾದಿದೆ. ಇದು ಯಾರು ಹೋಗುತ್ತೆಲ್ಲ ಹೋಗಿ ನೋಡ್ತಾರೆ. ಯಾರೋ ನೋಡಿದ್ರು ಆಹಾ ಒಳ್ಳೆ ಬಿಲ್ವ ಪತ್ರೆ ಬಂದ್ಬಿಟ್ಟಿದೆಯಲ್ಲ ಇವತ್ತು ಪೂಜೆಗೆ ಆಯಿತು ಅಂತ ಹೇಳಿಬಿಟ್ಟು ಸಂತೋಷದಿಂದ ಆಗುತ್ತೆ, ಪೂಜೆ ಆಯಿತು, ಎಲ್ಲರೂ ಸಂತೃಪ್ತರಾದರು. ಆದರೆ ಒಂದು ಯೋಚನೆ ಇದ್ದೇ ಇತ್ತು, ಇಲ್ಲಿ ಎಲ್ಲೂ ಬಿಲ್ವ ಪತ್ರೆ ಇಲ್ವಲ್ಲ, ನಾಳೆ ಹೇಗೆ? ನಾಳೆ ಯೋಚನೆ ಪಾಪ ಇವ್ರಿಗೆ ಬಂತು. ಆಗ ಇವರು ಯೋಚನೆ ಮಾಡ್ತಾನೆ ಇದ್ದಾರೆ ನಾಳೆ ಹೇಗಪ್ಪ ಅಂತ. ಆದರೆ ಮಾರನೇ ದಿವಸ ಬೆಳಗ್ಗೆ ಸೂರ್ಯೋದಯ ಆಗುವುದಕ್ಕೆ ಮೊದಲೇ ಒಂದು ಗೂಡಿಯ ತುಂಬ ಬಹಳ ಉತ್ಕೃಷ್ಟವಾದ ಬಿಲ್ವ ಪತ್ರೆಯನ್ನು ಯಾರೋ ತಂದು ಇಟ್ಟುಬಿಟ್ಟಿದ್ದಾರೆ. ಎಲ್ರಿಗೂ ನೋಡಿ ಸಂತೋಷವಾಯಿತು. ಆದರೆ ಯಾರು ತಂದರೂ ಗೊತ್ತಿಲ್ಲ. ಸರಿ, ಈ ವಿಷಯ ಹಾಗೆ ಪರಮಾಚಾರ್ಯರ ಗಮನಕ್ಕೂ ಬಂತು. ಮೂರನೇ ದಿವಸವೂ ನೋಡಿದ್ರು ಇವರೆಲ್ಲ ಇನ್ನೂ ಬೆಳಗ್ಗೆ 7 ಮುಂಚೆ ರೆಡಿಯಾಗಿದೆ ಬಿಲ್ವ ಪತ್ರೆ, ಒಳ್ಳೆ ಉತ್ಕೃಷ್ಟವಾದ ಬಿಲ್ವ ಪತ್ರೆ. ಪರಮಾಚಾರ್ಯ ಹೇಳಿದ್ರು ಯಾರು ತಂದು ಕೊಡ್ತಾ ಇದ್ದಾರೆ, ಇದನ್ನು ಸ್ವಲ್ಪ ನೀವು ಪತ್ತೆ ಮಾಡಬೇಕು ಅಂತ ಹೇಳಿ ಆಚಾರ್ಯರು ಮಿಕ್ಕವರಿಗೆ ಹೇಳಿದಾಗ 4ನೇ ದಿವಸ ಅವರು ಎಲ್ಲರೂ ಕಾದುಕೊಂಡಿದ್ದು ರಾತ್ರಿಯೇ ಯಾರು ತಂದು ಕೊಡ್ತಾರೆ ಏನು ಅಂತ ನೋಡಿದ್ರೆ ಒಬ್ಬ ಹುಡುಗ, ಸುಮಾರು 14 ಹುಡುಗ ಏನು ಮಾಡ್ತಾರೆ, ಸೂರ್ಯೋದಯಕ್ಕೆ ಮುಂಚೆನೇ ಅಂದರೆ ಒಂದು ಸುಮಾರು 5 ಅಷ್ಟೊತ್ತಿಗೆ ಗೂಡಿನಲ್ಲಿ ತಂದು ಇಡ್ತಾ ಇದ್ದಾನೆ ಬಿಲ್ವ ಪತ್ರೆಯ. ಇದ್ರು ಮಠದ ಪರಿವಾರದವರು ಏನು ಮಾಡಿದ್ರು, ಆ ಹುಡುಗನನ್ನು ಕರೆದು ಏನಪ್ಪ ಏನು ಹೀಗೆ ಮಾಡ್ತಾ ಇದೆಯಲ್ಲ ಯಾರು ಏನು ಎತ್ತ ಅಂತ ವಿಚಾರಿಸಿದ್ರು. ಆಚಾರ್ಯರು ಕರೀತಾರೆ ಬಾ ಅಂತ. ಅವನು ಹುಡುಗ ಏನು ಮಾಡಿದೆ, ಇಲ್ಲ ನಾನು ಬರೋಕ್ಕಾಗೋದಿಲ್ಲ ಬರೋದೇ ಇಲ್ಲ ಅಂತ ಹಿಂದೆ ಇಟ್ಟು ಹಿಂದೆಗೆದ. ಇಲ್ಲ ಪರವಾಗಿಲ್ಲ, ಏನೂ ತೊಂದರೆ ಆಗೋದಿಲ್ಲ, ಬಾಪ್ಪ ನಮ್ಮ ಸ್ವಾಮಿಗಳನ್ನು ನೋಡು ನಿಮಗೆ ಒಳ್ಳೆಯದಾಗತ್ತೆ ಬಾ ಅಂತ ಹೇಳಿ ಆಚಾರ್ಯರ ಮುಂದೆ ಪರಮಾಚಾರ್ಯರ ಮುಂದೆ ಕರ್ಕೊಂಡು ಹೋದರು. ಪರಮಾಚಾರ್ಯರು ವಿಚಾರಿಸಿದರು ಏನಪ್ಪ ನೀನು ಯಾರು ಏನು ಯಾಕೆ ಹೀಗೆ ಇಟ್ಬಿಟ್ಟು ಓಡ್ ಹೋಗ್ತಾ ಇದೆಯಲ್ಲ, ಕಾರಣ ಏನು ಇರಬಾರ್ದೆ, ಎಲ್ಲರೂ ನೋಡೋ ಹಾಗೆ ತಂದಿರ್ಬೋದಲ್ಲ ಅಂತ ಅವರು ವಿಚಾರಿಸಿದರು. ಪರಮಾಚಾರ್ಯರು ವಿಚಾರಿಸಿದಾಗ ಹುಡುಗ ಹೇಳ್ತಾನೆ, ನೋಡಿ ಮಹಾಸ್ವಾಮಿಗಳೇ, ನಾನು ಜಾತಿಯಲ್ಲಿ ಉತ್ತಮ ಜಾತಿಯಲ್ಲಿ ಹುಟ್ಟಿದವನಲ್ಲ, ಆದ ಕಾರಣ ನಾನಿಂಥ ಜಾತಿಯವನು ಅಂತ ತಿಳಿದ್ರೆ ಆ ಪತ್ರೆಗಳು ಮಠಕ್ಕೆ ಉಪಯೋಗವಾಗತ್ತೋ ಇಲ್ವೋ ಅನ್ನೋ ಸಂಶಯದಿಂದ ನಾನು ಇಟ್ಬಿಟ್ಟು ಓಡ್ ಹೋಗ್ತಾ ಇದ್ದೆ. ಮಠಕ್ಕೆ ಈ ಬಿಲ್ವ ಪತ್ರೆ ಅಗತ್ಯವಿದೆ ಅನ್ನೋದು ನನಗೆ ಹೇಗೋ ಗೊತ್ತಾಗಿ ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ತಂದಿಡ್ತಾ ಇದ್ದೇನೆ. ನಾನು ಇಂಥ ಜಾತಿನೂ ಅಂತ ತಿಳಿದ್ಬಿಟ್ರೆ ಅದು ಉಪಯೋಗವಾಗುತ್ತೋ ಇಲ್ಲೋ ಒಂದು ಅನುಮಾನದಿಂದ ನಾನು ಇಟ್ಬಿಟ್ಟು ಓಡಿ ಹೋಗ್ತಾ ಇದ್ದೆ. ಹುಡುಗನ ಬಗ್ಗೆ ಇನ್ನೂ ವಿಚಾರಿಸ್ತಾ ಇದ್ದಾರೆ. ಆಗ ಹುಡುಗ ಹೇಳ್ತಾನೆ, ನಾನು ದನ ಕಾಯುವ ಹುಡುಗ, ನಮ್ಮ ಊರು ಇಲ್ಲಿ ಒಂದು ಸುಮಾರು 3-4 ಮೈಲಿ ದೂರದಲ್ಲಿದೆ. ಈ ಆಸ್ಪಾಸಿನಲ್ಲಿ ಎಲ್ಲೂ ಒಂದು ಬಿಲ್ವಪತ್ರೆ ಗಿಡವೂ ಮರವೂ ಇಲ್ಲ. ನಮ್ಮ ಊರಿನ ಹತ್ರ ಬಿಲ್ವಪತ್ರೆ ಗಿಡ ಇದೆ. ಈ ಶಿವನಿಗೆ ಅರ್ಪಿತವಾಗೋದ್ರಲ್ಲಿ ಈ ಸೇವೆ ಮಠದ ಸೇವೆಗೆ ಬಿಲ್ವಪತ್ರೆ ಅಗತ್ಯವಿದೆ ಅಂತ ನನಗೆ ಗೊತ್ತಾಗಿ ನಮ್ಮೂರಿನಿಂದ ನಾನು ತಗೊಂಡು ಬಂದು ಇಲ್ಲಿ ಇಡ್ತಾ ಇದ್ದೀನಿ. ನನಗೆ ನಮ್ಮ ತಂದೆಯವರು ಇಲ್ಲ, ಹೋಗ್ಬಿಟ್ರು. ನನ್ನ ಹೆಸರು ಪುರಂದರ ಕೇಶವನು ಅಂತ ಹೇಳಿ ನನಗೆ ನಮ್ಮ ತಂದೆಯವರು ಕೆಲವು ಹಾಡುಗಳನ್ನು ಹೇಳ್ಕೊಟ್ಟಿದ್ದಾರೆ. ಪುರಂದರದಾಸರ ಗೀತೆಗಳನ್ನು ದೇವರ ನಾಮಗಳನ್ನು ಹೇಳ್ಕೊಟ್ಟಿದ್ದಾರೆ, ತ್ಯಾಗರಾಜರ ಕೀರ್ತನೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ತನ್ನ ವಿವರವನ್ನೆಲ್ಲ ಹೇಳ್ದ. ನಾನು ಯಾರ ಹತ್ರ ಒಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಹೂಗಳನ್ನೇ ಬಿಲ್ವಪತ್ರನೇ ಇಟ್ಬಿಟ್ಟು ಕೆಲಸಕ್ಕೆ ಆಮೇಲೆ ಹೋಗ್ತೀನಿ ಅಂತ ಇಷ್ಟು ವಿವರಣೆಯನ್ನು ಕೊಟ್ಟ. ಇಷ್ಟು ವಿವರಣೆ ಕೊಟ್ಟ ಮೇಲೆ ಗುರುಗಳಿಗೆ ಪರಮಾಚಾರ್ಯರಿಗೆ ಬಹಳ ಸಂತೋಷವಾಯಿತು. ಈ ಹುಡುಗನ ಬಗ್ಗೆ ತಿಳಿದು ಅವ್ರು ಹೇಳಿದ್ರು, ಅಪ್ಪ ನಿನಗೇನು ಬೇಕು ಹೇಳು, ಏನು ಬೇಕಾದರೂ ಕೇಳು, ನೀನು ನಾನು ನಿನಗೆ ಕೊಡ್ತೇನೆ, ನೀನು ಮಾಡ್ತಾ ಇದ್ದು ಅಂತ. ಇಂಥ ನಿಷ್ಕಾಮ ಸೇವೆ ಇದೆಯಲ್ಲ, ನನಗೆ ಬಹಳ ಇಷ್ಟವಾಗಿದೆ, ಬಹಳ ಪ್ರೀತಿಯಿಂದ ಮಾಡ್ತಾ ಇದೆಯಾ, ನನಗೆ ಬಹಳ ಇಷ್ಟವಾಗಿದೆ, ಇನ್ನು ಏನು ಬೇಕೋ ಕೇಳು, 2 ವರ ಕೊಡ್ತೇನೆ ನಿನಗೆ ಅಂತ ಹೇಳಿದ್ರು. ಆವಾಗ ಆ ಹುಡುಗ ಹೇಳ್ದ, ನಮ್ಮ ತಂದೆಯವರು ಹೇಳಿದಾರಲ್ಲ, ಹೇಳ್ಕೊಟ್ಟಿದಾರಲ್ಲ, ಅವರು ಏನು ಹೇಳಿದ್ರು ಅಂದರೆ ಯಾರಾದರೂ ಮಹಾನವರು ತಮ್ಮಂಥವ್ರು ಬಂದರೆ ಅವರಿಗೆ ನೀನು ಕಲ್ತಿರುವಂಥ ಈ ತ್ಯಾಗರಾಜರ ಕೀರ್ತನೆಗಳು, ಪುರಂದರ ಸದಾರದ ದೇವರ ನಾಮಗಳು ಇದನ್ನು ಹಾಡಿ ಅವರ ಮುಂದೆ ಹಾಡಿ ಅವರ ಅನುಗ್ರಹವನ್ನು ಪಡೆದುಕೋ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಹಾಡುವ ಪ್ರಯತ್ನ ಮಾಡ್ತೀನಿ, ತಾವು ಕೇಳಬೇಕು ಅಂತ ಭಿನ್ನವಹಿಸಿಕೊಂಡ ಹುಡುಗ. ಆ ಹುಡುಗ ಭಿನ್ನವಹಿಸ್ಕೊಳ್ಳೋದು ಕೇಳಿ ಪರಮ ಸಂತುಷ್ಟರಾದರು. ಆಯ್ತಪ್ಪ ನೀನು ಹೇಳಿದ ಹಾಗೆ ಆಗಲಿ, ಪ್ರತಿ ದಿವಸ ನಾನು ಇಲ್ಲಿರೋ ಈ ಊರಿನಲ್ಲಿರೋ ತನಕ ಮಧ್ಯಾಹ್ನದ ಹೊತ್ತು ನೀನು ಇಲ್ಲಿ ಬಂದು ಹಾಡು, ನಾನು ಕೇಳ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಅವನ ಇಚ್ಛೆಯನ್ನು ಈ ರೀತಿ ಪೂರ್ಣ ಮಾಡಿದ್ರು. 15 ದಿವಸನೋ 20 ದಿವಸನೋ ಇದ್ದರು, ಅಷ್ಟು ದಿವಸನೂ ಬಂದು ಹಾಡ್ದ. ಆಯ್ತಪ್ಪ ನಿನಗೆ ಇನ್ನೊಂದು ವರನೂ ಕೊಡ್ತೀನಿ, ಕೇಳು ಏನ್ಬೇಕು ಅಂತಂದ್ರು. ಆವಾಗ ಹುಡುಗ ಹೇಳ್ದ, ನಾನು ಈವಾಗ ಕೇಳೋದಿಲ್ಲ 2ನೇ ವರವನ್ನು, ತಾವೆಲ್ಲರೂ ಈ ಊರು ಬಿಟ್ಟು ಹೋಗುವಾಗ 2ನೇ ವರನ ಕೇಳ್ತೀನಿ ಅಂತ ಹೇಳ್ದ. ಪರಮಾಚಾರ್ಯರು ಹಾಗೆ ಆಗಲಪ್ಪ ಅಂತ ಹೇಳಿ ಒಪ್ಪಿಗೆ ಸೂಚಿಸಿದರು. ಆಯಿತು, 15 ದಿವಸ 20 ದಿವಸ ಆದಮೇಲೆ ಮಠದವರೆಲ್ಲ ಪರಮಾಚಾರ್ಯ ಅವರು ಆ ಊರನ್ನು ಬಿಡುವ ದಿವಸ ಬಂತು, ಎಲ್ಲರೂ ಹೊರಡೋಕ್ಕೆ ತಯಾರಾಗಿದ್ದಾರೆ. ಈ ಹುಡುಗ ಏನು ಮಾಡಿದ್ದಾನೆ, ದೂರದಲ್ಲಿ ನಿಂತ್ಕೊಂಡಿದ್ದಾನೆ. ಪರಮಾಚಾರ್ಯಗೆ ಜ್ಞಾಪಕ ಇದೆ, 2ನೇ ವರ ಇವನು ಕೇಳ್ತಾನಲ್ಲ ಕೊಡಬೇಕು ಅನ್ನೋ ಜ್ಞಾಪಕ ಇದೆ, ದೂರದಲ್ಲಿ ಇದೆ ನಿಂತಿದ್ದಾನೆ, ಯಾಕೆ ದೂರದಲ್ಲಿ ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಬಾಪ ಇಲ್ಲಿ ಅಂತ ಕರೆದ್ರು. ಆ ಹುಡುಗ ಬಂದ, ನೀವು 2ನೇ ವರ ಕೇಳ್ತೀನಿ ಅಂತ ಹೇಳಿದ್ಯಲ್ಲ, ಹೊರಡುವಾಗ ಹೇಳ್ತೀನಿ ಕೇಳ್ತೀನಿ ಇದೆಯಲ್ಲ, ಇವಾಗ ಹೇಳು ನಾವೆಲ್ಲ ಹೊರಡ್ತಾ ಇದ್ದೀವಿ, ಹೇಳಪ್ಪ ನಿಂದ 2ನೇ ವರ ಏನು ಬೇಕು ಅಂತ ಕೇಳು. ಹುಡುಗ ಕಣ್ಣೀರು ಸುರಿಸ್ತಾ ಇದ್ದಾನೆ. ಯಾಕೆ ಕಣ್ಣೀರು ಸುರಿಸ್ತಾ ಇದ್ದಾನೆ, ನನ್ನನ್ನು ಬಿಟ್ಬಿಟ್ಟು ಇವರೆಲ್ಲ ಹೊರಟು ಹೋಗ್ತಾ ಇದ್ದಾರಲ್ಲ ಅನ್ನೋ ದುಃಖ ಅವನಿಗೆ. ಆಚಾರ್ಯರು ಪರಮಾಚಾರ್ಯರು ನಿತ್ಯವೂ ಇವರು ಹಾಡನ್ನು ಕೇಳಿ ಸಂತೋಷ ಪಡ್ತಾ ಇದ್ರು, ಇವಾಗ ಹೊರಟು ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ದೂಡ ದುಃಖ ಅವನ ಕಣ್ಣಲ್ಲಿ ಕಾಣ್ತಾ ಇದೆ. ಆತ ಕಣ್ಣಲ್ಲಿ ನೀರು ಹಾಕ್ತಾನೆ, ಹೇಳ್ದ ನಮ್ಮ ತಂದೆಯವರು ಒಂದು ವಿಷಯ ಹೇಳಿದ್ರು, ಅವ್ರಿಗೆ ತಂದೆ ಇಲ್ಲ ಅಂದು ಹೇಳಿದ್ದೀನಲ್ಲ ಅವಾಗ ಆ ಹುಡುಗನಿಗೆ ತಂದೆ ಇಲ್ಲ ಅನ್ನೋದು. ನಮ್ಮ ತಂದೆಯವರು ಹೇಳೋರು ಯಾರಾದರೂ ಮಹನೀಯವರು ಬಂದು ನಿನ್ನನ್ನು ಏನು ಬೇಕು ನಿನಗೆ ಅಂತ ಕೇಳಿದಾಗ ಪ್ರಾಪಂಚಿಕವಾದ ವಸ್ತುಗಳು ಯಾವುದನ್ನು ಕೇಳಬೇಡ, ಅದು ಇದು ಅಂತ ಯಾವುದನ್ನು ಕೇಳಿ ಹಾಳು ಮಾಡ್ಕೋಬೇಡ, ಒಳ್ಳೆಯ ವರವನ್ನು ಕೇಳಬೇಕು ನೀನು ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ. ನನಗೆ ಈ ಹುಟ್ಟು ಸಾವು ಇದರಿಂದ ಬಿಡುಗಡೆ ಹೊಂದಿ ಇದೇ ಕೊನೆಯ ಜನ್ಮವಾಗಿರಬೇಕು, ಈ ಜನ್ಮದ ನಂತರ ನಾನು ಹುಟ್ಟಬಾರದು, ಮತ್ತೆ ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದಬೇಕು ಅಂತ 2ನೇ ವರ ಕರುಣಿಸಿ ಅಂತ ಹುಡುಗ ಕೇಳ್ಕೊಂಡ ಪರಮಾಚಾರ್ಯರನ್ನು. ಪರಮಾಚಾರ್ಯಗೆ ಅತ್ಯಾಶ್ಚರ್ಯವಾಯಿತು ಈ ಹುಡುಗನ ಭಕ್ತಿಯ ಬಗ್ಗೆ. ಅವನ ಮನಸ್ಸು ಎಷ್ಟು ಉನ್ನತವಾಗಿದೆ ಶಿವಭಕ್ತಿಯಲ್ಲಿ, ಅವನು ಎಷ್ಟು ಮೆಚ್ಯೂರ್ ಆಗಿದ್ದಾನೆ ಅನ್ನೋದು ಇವರಿಗೆ ತಿಳಿದು ಬಹಳ ಸಂತೋಷಪಟ್ಟರು. ಆಗಲಪ್ಪ ಹಾಗೆ ಆಗಲಿ ಅಂತ ಹೇಳಿ ಅವನಿಗೆ ಹೇಳಿ ಆ ಊರಿನ ಹಿರಿಯರಿಗೆ ಮತ್ತು ಆ ಹುಡುಗ ಎಲ್ಲಿ ಕೆಲಸ ಮಾಡ್ತಾ ಇದ್ನೋ ಆ ಯಜಮಾನರಿಗೆ ಒಂದು ಸೂಚನೆಯನ್ನು ಬಿಟ್ಟರು. ಈ ಹುಡುಗನಿಗೆ ಯಾವಾಗಲಾದರೂ ಏನಾದರೂ ತೊಂದರೆ ಆದರೆ ನಮಗೆ ಮಠಕ್ಕೆ ನೀವು ಸಮಾಚಾರವನ್ನು ತಿಳಿಸಬೇಕು ಅಂತ ಹೇಳಿಬಿಟ್ಟು ಹೊರಟು ಹೋದರು. ಇದಾಗಿಯೇ ಎಷ್ಟೋ ವರ್ಷಗಳಾಗಿವೆ, 30-35 ವರ್ಷವೋ ಆಯಿತು. ಕಾಂಚಿ ಮಠದಲ್ಲಿ ಮಹಾಸ್ವಾಮಿಗಳಿದ್ದಾರೆ. ಒಂದು ದಿವಸ ಏನಾಗಿದೆ, ಪರಮಾಚಾರ್ಯರು ಕೊಳಕ್ಕೆ ಇಳಿದು ಸ್ನಾನ ಮಾಡ್ತಾ ಇದ್ದಾರೆ, ಸ್ನಾನ ಮುಗಿಸಿ ಮತ್ತೆ ಮೇಲೆ ಬರ್ತಾ ಇದ್ದಾರೆ, ಏನೋ ಮಂತ್ರಗಳನ್ನು ಹೇಳಿ ಜಪ ಮಾಡಿ ಹೋಗ್ತಾ ಇದ್ದಾರೆ, ತಿರುಗಿ ಕೊಳಕ್ಕೆ ಇಳಿದು ಸ್ನಾನ ಮಾಡ್ತಾರೆ, ಮತ್ತೆ ಮೇಲೆ ಬಂದು ಏನೋ ಮಂತ್ರಗಳನ್ನು ಹೇಳಿ ಜಪ ಮಾಡ್ತಾ ಇದ್ದಾರೆ. ಈ ರೀತಿ ಇಳಿದು ಹತ್ತಿ 7 ಸಲ ಮಾಡಿದ್ದಾರೆ. ಆ ಮಠದಲ್ಲಿದ್ದವರಿಗೆಲ್ಲ ಏನು ಹೀಗೆ ಯಾಕೆ ಪರಮಾಚಾರ್ಯರು ಈ ಥರ ಮಾಡ್ತಾ ಇದ್ದಾರೆ, ಯಾವತ್ತೂ ಮಾಡಲಿಲ್ವಲ್ಲ ಹೀಗೆ ಅಂತ ಎಲ್ಲರೂ ಆಶ್ಚರ್ಯಪಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ಪೋಸ್ಟ್ಮನ್ನು ಓಡಿ ಬರ್ತಾ ಇದ್ದಾನೆ, ಟೆಲಿಗ್ರಾಮ್ ತಗೊಂಡ್ಬರ್ತಾ ಇದ್ದಾನೆ. ಆಚಾರ್ಯರು ಹೇಳಿದರು, ಏನು ಆ ಟೆಲಿಗ್ರಾಮ್ ಓದಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಬಂದಿದೆ ಅಂತಂದರೆ, ಈ ಹುಡುಗ ಪುರಂದರ ಕೇಶವರು ಇವನು ಬಹಳ ಸೀರಿಯಸ್ ಆಗಿ ಕಾಯಿಲೆ ಮಲಗಿಬಿಟ್ಟಿದ್ದಾನೆ ಅಂತ ಸಮಾಚಾರವಿದೆ. ಆವಾಗ ಪರಮಾಚಾರ್ಯರು ಈ ರೀತಿ ಹೇಳಿದರು, ಆ ಪುರಂದರ ಕೇಶವರು ಇವಾಗ ಆವಾಗಲೇ ಅವನು ಶಿವ ಸಾನ್ನಿಧ್ಯವನ್ನು ಹೊಂದಿಬಿಟ್ಟಿದ್ದಾನೆ, ಅವನಿಗೆ ಇನ್ನೂ 7 ಜನ್ಮಗಳು ಬಾಕಿ ಇದ್ವು. ಹಾಗೆ ಇದ್ದಿದ್ರೆ ಅವನು 7 ಸಲ ಹುಟ್ಟಿ 7 ಸಲ ಸತ್ತು 7 ಜನ್ಮಗಳನ್ನು ದಾಟಿದ ಮೇಲೆ ಮಾತ್ರ ಅವನಿಗೆ ಮುಕ್ತಿ ಇತ್ತು. ಆದರೆ ನಾನು ಇವತ್ತು ಈ ಜಪಗಳ ಮೂಲಕ ಅವನಿಗೆ 7 ಜನ್ಮವನ್ನೂ ದಾಟಿಸಿ ಮುಕ್ತಿ ಸಿಗುವ ಹಾಗೆ, ಪರಮಾತ್ಮನ ಸಾನ್ನಿಧ್ಯ ಸಿಗೋ ಹಾಗೆ ಮಾಡಿದ್ದೀನಿ ಅಂತ ಪರಮಾಚಾರ್ಯರು ಹೇಳಿದರು. ಈ ದೃಷ್ಟಾಂತನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಆ ಹುಡುಗನು ಎಷ್ಟು ಭಕ್ತಿಯಿಂದ ಆ ಬಿಲ್ವಪತ್ರೆಯ ಸೇವೆಯನ್ನು ಮಾಡಿದ, ಆ ಬಿಲ್ವಪತ್ರೆಯ ಒಂದು ಮಾಧ್ಯಮದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೇಳಿದೆ. ಇದರಲ್ಲಿ ಬರೀ ಬಿಲ್ವಪತ್ರೆ ಮಹಾತ್ಮ ಮಾತ್ರ ಅಲ್ಲ, ಎಲ್ಲವೂ ಅತಿ ದೊಡ್ಡದಾದ ವಿಷಯವೇ ಆಗಿದೆ. ಇದನ್ನು ಎಲ್ಲರೂ ಗಮನಿಸಬೇಕಾದ್ದು. ಈ ತರಹ ಪುಷ್ಪ ಸೇವೆ ಮಾಡೋದು ಅಂತ ವಾಪಸ್ ಬರ್ತಾ ಇದ್ದೀವಿ. ಪುಷ್ಪದಿಂದ ಇದು ಸಾಂಕೇತಿಕವಾಗಿ ಕೂಡ ಒಂದು ಉಕ್ತಿ ಇದೆ ಸಂಸ್ಕೃತದಲ್ಲಿ, ಏನು ಅಂತಂದರೆ ಅಹಿಂಸೆ ಅನ್ನೋದು ಒಂದು ಪುಷ್ಪ, ಇಂದ್ರಿಯ ನಿಗ್ರಹ ಅನ್ನೋದು ಒಂದು ಪುಷ್ಪ, ಸರ್ವಭೂತ ದಯೆ ಅನ್ನೋದು ಒಂದು ಪುಷ್ಪ, ಕ್ಷಮೆ ಜ್ಞಾನ ಶಾಂತಿ ಸತ್ಯ ಈ ಮನುಷ್ಯನ ಗುಣಗಳು ಕೂಡ ಪುಷ್ಪಕ್ಕೆ ಸಮಾನ ಅಂತ ಒಂದು ಉಕ್ತಿ. ಅಷ್ಟವಿಧಂ ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್ ಅಂತ ಇವನ್ನು ಕೂಡ ಮನುಷ್ಯನ ಈ ಸದ್ಗುಣಗಳನ್ನು ಕೂಡ ಪುಷ್ಪಗಳಿಗೆ ಹೋಲಿಸಿದ್ದಾರೆ. ಇದು ಸಾಂಕೇತಿಕ. ಮತ್ತೆ ಪುಷ್ಪ ಮಾಲೆಯಿಂದ ವೈಷ್ಣವ ಸಂಪ್ರದಾಯದಲ್ಲಿ ಆಂಡಾಳ್ ಅಥವಾ ಗೋದಾದೇವಿ ಅನ್ನುವ ಮಹನೀತಿ, ಅವರು ತಾವು ಧರಿಸಿದ ಪುಷ್ಪ ಮಾಲೆಯನ್ನು ಭಗವಂತನಿಗೆ ಶ್ರೀರಂಗನಾಥನಿಗೆ ಸಮರ್ಪಿಸಿ ಅನುಗ್ರಹ ಪಡೆದರು. ಅಂದರೆ ಈ ಪುಷ್ಪ ಮಾಧ್ಯಮದ ಬಗ್ಗೆ ಎಷ್ಟು ಉನ್ನತವಾದ ಒಂದು ಅದು ಮಾಡತಕ್ಕಂಥ ಕೆಲಸ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ನಾವು ಈ ನಾಯನಾರ್ಗಳ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಬರೋಣ. ಮೊದಲು ಮುರುಘನಾಯನಾರನ್ನವರು ಏನು ಮಾಡ್ತಾ ಇದ್ರು ಅಂದರೆ, ಈ ಪಂಚಾಕ್ಷರ ಮಂತ್ರವನ್ನು ಹೇಳಿಕೊಂಡು ಪುಷ್ಪ ಕೈಂಕರ್ಯವನ್ನು ಭಗವಂತನ ಮಾಡ್ತಾ ಇದ್ರು. ತಾತ್ಪರ್ಯ, ಇವರು ತಿರುಪ್ಪುಗಳೂರು ಅನ್ನುವ ಊರಿನಲ್ಲಿ ಹುಟ್ಟಿದ ಬ್ರಾಹ್ಮಣರು, ಪರಮಶಿವ ಭಕ್ತರು. ಮತ್ತು ಪ್ರತಿ ದಿವಸ ಬೆಳಗ್ಗೆನೆ ಸ್ನಾನ ಮಾಡಿ, ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನ ಮಾಡಿ, ರುದ್ರಾಕ್ಷ ಧರಿಸಿ ವಿಭವತಿ ಧರಿಸಿ ಎಲ್ಲ ಮಾಡಿ ತಮ್ಮ ತೋಟಕ್ಕೆ ಹೋಗಿ ವಿಧ ವಿಧವಾದ ಪುಷ್ಪಗಳನ್ನು ಸಂಗ್ರಹಿಸ್ತಾ ಇದ್ರು ತೋಟದಲ್ಲಿ. ಅಂದರೆ ಮರದಿಂದ ಬಿಡುವ ಪುಷ್ಪಗಳು, ಬಳ್ಳಿಯಿಂದ ಸಿಗುವ ಪುಷ್ಪಗಳು, ಮತ್ತು ಹೂಗಿಡಗಳಿಂದ ಸಿಕ್ಕುವಂತಹ ವಿಧ ವಿಧವಾದ ಪುಷ್ಪಗಳು, ನೀರಿನಲ್ಲಿ ಬಿಡುವಂತಹ ತಾವರೆ ಮುಂತಾದ ಪುಷ್ಪಗಳು, ಇವನ್ನೆಲ್ಲ ಬಹಳ ಜೋಪಾನವಾಗಿ, ಇಲ್ಲಿ ಶ್ರದ್ಧೆ ಜೋಪಾನವಾಗಿ ಕಿತ್ತು, ಆ ಹೂಗಳು ಹೇಗಿರಬೇಕು ಅಂತಂದರೆ, ಇನ್ನೇನು ಸ್ವಲ್ಪ ಹೊತ್ತಾದ ಮೇಲೆ ಅರಳಿ ಅರಳುತ್ತವೆ ಒಳ್ಳೆ ಹೂಗಳು, ಸುಗಂಧಯುತವಾದ ಪುಷ್ಪಗಳು ಇವನ್ನೆಲ್ಲ ಪ್ರತಿ ದಿವಸವೂ ಏನು ಜೊತೆಯಲ್ಲಿ ಪಂಚಾಕ್ಷರ ಮಂತ್ರ ಶಿವಾಯ ನಮಃ, ಓಂ ನಮಃ ಶಿವಾಯ, ಶಿವಾಯ ನಮಃ ಇದನ್ನು ಜಪಿಸ್ತಾನೇ ಇದ್ದು ಆ ಪುಷ್ಪಗಳಿಂದ ಒಳ್ಳೊಳ್ಳೆ ಮಾಲೆಗಳು ತಯಾರು ಮಾಡ್ತಾಯಿದ್ರು. ಅಂದರೆ ಕೈಗೆ ಧರಿಸಬಹುದಾದಂಥ ಮಾಲೆ ಪರಮಾತ್ಮನಿಗೆ ಅರ್ಪಿಸೋದಕ್ಕೆ, ಕೈಗಳಿಗೆ ಕಾಲುಗಳಿಗೆ ಧರಿಸಬಹುದಾದಂತಹ ಮಾಲೆ, ಕೊರಳಿಗೆ ಹಾಕಬಹುದಾದಂತಹ ಮಾಲೆಗಳು, ಈ ಥರ ವಿಧ ವಿಧವಾದ ಮಾಲೆಗಳನ್ನು ತಯಾರಿಸಿ ಪರಮಾತ್ಮನಿಗೆ ಸಮರ್ಪಿಸಿ ಸದಾ ಪಂಚಾಕ್ಷರವಂತಗೊಂಡು ಜಪಿಸ್ತಾ ಅಲಂಕಾರ ಮಾಡಿ ಶಿವನಿಗೆ ಆನಂದ ಪಡ್ತಾ ಇದ್ರು. ಈ ಸೇವೆಯನ್ನು ಪ್ರತಿನಿತ್ಯವೂ ಮಾಡೋರು ಇವರು, ಆ ಭಕ್ತಿ ಆ ಶ್ರದ್ಧೆ ಇದರಿಂದ ಮಾಡ್ತಾ ಇದ್ರು. ಹೀಗೆ ಮಾಡ್ತಾ ಇದ್ದಾರೆ. ಒಂದು ದಿವಸ ತಪ್ಪಿದವರಲ್ಲ. ಆ ಊರಿಗೆ ತಿರುಜ್ಞಾನ ಸಂಬಂಧ ಅಂತವ ಬಹಳ ದೊಡ್ಡ ಮಹನೀಯರು ಊರಿಗೆ ಬರ್ತಾರೆ ಅಂತ ಒಂದು ಸಮಾಚಾರ ಇವರಿಗೆ ಬಂತು. ಇವರಿಗೆ ಬಹಳ ಬಹಳ ಸಂತೋಷ ಆಯಿತು. ಯಾಕೆಂದರೆ ತಿರುಜ್ಞಾನ ಸಂಬಂಧರನ್ನವರು ಬಹಳ ದೊಡ್ಡ ಮಹನೀಯರು. ಪಾರ್ವತಿ ದೇವಿಯೇ ಇವರು ಮಗುವಾಗಿದ್ದಾಗ, ಈ ತಿರುಜ್ಞಾನ ಸಂಬಂಧ ಮಗುವಾಗಿದ್ದಾಗ ಪಾರ್ವತಿ ದೇವಿಯೇ ಜ್ಞಾನಪಾಲ್ ಜ್ಞಾನವೆಂಬ ಕ್ಷೀರವನ್ನು ಸ್ವತಃ ಕೈಯಿಂದ ಕುಡಿಸಿದ್ದಾರೆ ಅಂತಂದರೆ ಇವರು ಮಹಾಜ್ಞಾನಿಗಳು, ಜ್ಞಾನಿಗಳು. ಎಂಥಾದ್ರೂ ಚಿಕ್ಕ ಮಗು, ತಿರುಜ್ಞಾನ ಸಂಬಂಧರು ಅಂದರೆ ಏನೋ ಬಹಳ ದೊಡ್ಡ ವ್ಯಕ್ತಿ ಅಂತಲ್ಲ, ಚಿಕ್ಕ ಮಗುವಾಗಿಯೇ ಬಹಳ ದೊಡ್ಡ ಜ್ಞಾನಿಯಾಗಿದ್ದರು. ಅವರು ಈ ಊರಿಗೆ ಬರ್ತಾರೆ ಅಂತ ತಿಳಿದು ಇವರಿಗೆ ಬಹಳ ಸಂತೋಷವಾಯಿತು. ಅವರು ಬರ್ತಾರೆ ಅಂತ ಹೇಳಿಬಿಟ್ಟು ಊರಿಗೆಲ್ಲ ಸ್ವಾಗತಕ್ಕೆ ಒಳ್ಳೆ ಸಂಭ್ರಮದಿಂದ ಏರ್ಪಡಿಸಿ ಅವರನ್ನು ಬರಮಾಡಿಕೊಂಡು ಅವರ ಸೇವೆಯನ್ನು ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ರು. ಅವರು ಆ ಊರಿನಲ್ಲಿ ಇದ್ದಷ್ಟು ದಿವಸವೂ ಅವರಿಗೆ ಮಾಡಿದ ಸೇವೆ ಅಷ್ಟಿಷ್ಟು ಪ್ರೀತಿಯಲ್ಲ, ಅಷ್ಟಿಷ್ಟು ಭಕ್ತಿಯಲ್ಲ, ಆ ತರಹ ಮಾಡಿದ್ರಿಂದ ಇವರಿಗೆ ಅವರ ಮೇಲೆ ಬಹಳ ಪ್ರೀತಿ ಉಂಟಾಯಿತು. ತಿರುಜ್ಞಾನ ಸಂಬಂಧರವರಿಗೆ ಇವರನ್ನು ಕಂಡರೆ ಬಹಳ ಇಷ್ಟವಾಗೋಯ್ತು, ಇಬ್ಬರು ಬಹಳ ಅಂಟಿಕೊಳ್ಳುವಂತಹ ಸ್ನೇಹ ಆಯಿತು. ಈ ಸ್ನೇಹ ಇವರಿಗೆ ಈ ಪೂಜೆ ಮಾಡಿದ ಫಲ, ಅವರಿಗೆ ಮಾಡಿದ ಸೇವೆಯಿಂದ ಉಂಟಾದ ಫಲ, ಇದರಿಂದ ಅವರ ಸೇವೆ ಸಖ್ಯ ದೊರಕಿತು, ಸ್ನೇಹ ದೊರಕಿತು. ತಿರುಜ್ಞಾನ ಸಂಬಂಧರವರು ಇವರ ಸೇವೆಯಿಂದ ಬಹಳ ಪ್ರೀತರಾಗಿ ದೊಡ್ಡ ಅತ್ಯಂತ ಗಾಢವಾದ ಸ್ನೇಹಿತರು ಆದರು. ಆಯಿತು, ನನ್ನ ಮದುವೆಗೆ ನನ್ನ ವಿವಾಹಕ್ಕೆ ನೀವೆಲ್ಲ ಬರಬೇಕು, ನೀವು ಬರಬೇಕು ಅಂತ ಮುರುಘನಾಯನಾರಿಗೆ ಹೇಳಿದಾಗ ಇವರು ಬಹಳ ಸಂತೋಷಪಟ್ಟರು. ಆಯಿತು ಬರ್ತೇನೆ ಅಂತ ಹೇಳಿದ್ರು. ಆಮೇಲೆ ತಿರುಜ್ಞಾನ ಸಂಬಂಧರವರ ಮದುವೆಗೆ ಇವರು ಹೋದರು. ಅಲ್ಲಿ ನಡೆದದ್ದೇನು ಅಂತಂದರೆ ತಿರುಜ್ಞಾನ ಸಂಬಂಧರ ವಿವಾಹದಲ್ಲಿ ಇವರಂತೆ ಅನೇಕ ಭಕ್ತರುಗಳು ನಾಯನಾರುಗಳು ಬಂದಿದ್ದರು, ಬೇರೆ ಭಕ್ತರುಗಳೆಲ್ಲ ಇದ್ದರು. ಅಲ್ಲಿ ಮದುವೆ ನಡೆದ ನಂತರ ಎಲ್ಲರೂ ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದಿದರು ಅಂತ ಇದೆ. ಪರಮೇಶ್ವರನ ಸಾನ್ನಿಧ್ಯ, ದೇವರು ಒಬ್ಬೊಬ್ಬರನ್ನು ಕರೆಸಿಕೊಳ್ಳುವ ಹಾಗೆ ತಿರುಜ್ಞಾನ ಸಂಬಂಧರು ಆ ಭಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ ಈ ಮುರುಘನಾಯನಾರಿಗೂ ಕೂಡ ಕೈವಲ್ಯ ಪ್ರಾಪ್ತಿಯಾಯಿತು. ಇವರ ಭಕ್ತಿಯಿಂದ, ಇವರ ಪೂಜೆಯಿಂದ ಒಳ್ಳೆಯ ಜ್ಞಾನಿಗಳ ಸಂಬಂಧವೂ ಸಿಗಿತು. ಮತ್ತು ಅಲ್ಲಿ ತಿರುನಾವಕರ್ಸರಂತಹ ಇನ್ನೊಬ್ಬ ಮಹನೀಯರು ಬಂದಿದ್ದರು. ಅವರು ತಿರುಜ್ಞಾನ ಸಂಬಂಧರಂತ ಅಂತೇಳಿ ಬಹಳ ದೊಡ್ಡ ಶಿವಭಕ್ತರು. ಅವರನ್ನು ಕೂಡ ಇವರು ಸೇವೆ ಮಾಡುವ ಭಾಗ್ಯ ಇವರಿಗೆ ದೊರಕಿತು. ಸೊ ಅವರ ಜೊತೆಯಲ್ಲಿ ಇವರೂ ಕೂಡ ಶಿವನೇ ತಾನು ಅವರನ್ನು ಕರೆಸ್ಕೊಂಡ, ಎಲ್ಲರಿಗೂ ಪರಮ ಕೈಲಾಸ ಪ್ರಾಪ್ತಿಯನ್ನು ಕೊಟ್ಟ, ಶಿವ ಸಾನ್ನಿಧ್ಯ ಸಿಕ್ತು ಅಂತ ಇವರ ಚರಿತ್ರೆ. ಹೀಗೆ ಪುಷ್ಪ ಕೈಂಕರ್ಯದಿಂದ ಮುರುಘನಾಯನವರು ಪರಮ ಪದವಿಯನ್ನು ಹೊಂದಿದರು. ಇದಕ್ಕೆ ಸಮಾನಾಂತರವಾಗಿ ವೈಷ್ಣವ ಸಂಪ್ರದಾಯದಲ್ಲಿ ವಿಷ್ಣು ಚಿತ್ತ ಅಥವಾ ಅವರಿಗೆ ಇನ್ನೂ ಒಂದು ಹೆಸರು ಪೆರಿಯಾಳ್ವಾ, ಅವರೂ ಸಹ ಮಹಾವಿಷ್ಣುವಿಗೆ ಶ್ರೀರಂಗನಾಥನಿಗೆ ನಿತ್ಯವೂ ಪುಷ್ಪಮಾಲೆಯನ್ನು ಅವರು ಇದೇ ತರಹ ಪುಷ್ಪಮಾಲೆಯನ್ನು ತಯಾರಿಸಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ರು. ಅವರು ತರಹ ಈ ಸೇವೆಯಿಂದ ಇದೇ ತರಹ ಸೇವೆಯಿಂದಲೇ ಪುಷ್ಪ ಮಾಲೆಯ ಆ ಮಾಲೆಯನ್ನು ಸಮರ್ಪಿಸುವ ಮೂಲಕವೇ ಅವರು ಕೂಡ ರಂಗನಾಥನ ಒಳಿಮೆಗೆ ಪಾತ್ರರಾದವರು, ಅನುಗ್ರಹಕ್ಕೆ ಪಾತ್ರರಾದರು ಅನ್ನೋದು ಇದು ಒಂದು ಸಮಾನಾಂತರವಾದ ಉದಾಹರಣೆ. ಇನ್ನು ರುದ್ರ ಪಶುಪತಿ ನಾಯನ, ಇವರ ಬಗ್ಗೆ ಹೇಳೋದಾದರೆ ಇವರ ಹೆಸರು ಪಶುಪತಿ ಅಂತ. ಪಶುಪತಿ ಎನ್ನುವರು ತಿರುತ್ತಲೆಯೂರಿನಲ್ಲಿ ಹುಟ್ಟಿದವರು. ಇವರು ಮಾಡಿದ ಸೇವೆ ಏನು ಅಂತಂದ್ರೆ, ಇವರದ ಚರಿತ್ರೆಯಲ್ಲಿ ಹೆಚ್ಚಾಗಿ ಏನು ಹೇಳಿಯೇ ಇಲ್ಲ, ಆದರೆ ಇವರು ನಡೆಸಿದ ಸೇವೆ ಬಹಳ ಉದಾತ್ತವಾದ್ದು, ಬಹಳ ದೊಡ್ಡದು. ಏನು ಅಂತಂದ್ರೆ, ನಾನು ಹಿಂದೆನೆಲ್ಲ ಹೇಳಿದ್ದೆಲ್ಲ, ರುದ್ರ ಪಾರಾಯಣವನ್ನು ಮಾಡುವರು ಇವರು. ಪ್ರತಿನಿತ್ಯ ನೀರಿನಲ್ಲಿ ಇಳಿದು ಕತ್ತಿನ ತರಹ ಕತ್ತಿನವರೆಗೂ ಇರುವಂತಹ ನೀರಿನಲ್ಲಿ ಇಳಿದು ಸ್ನಾನ ಎಲ್ಲ ಮಾಡಿ ವಿಭೂತಿ ಧರಿಸಿ ರುದ್ರಾಕ್ಷ ಧರಿಸಿ ರುದ್ರ ಪಾರಾಯಣವನ್ನು ಮಾಡೋರು. ಪ್ರತಿನಿತ್ಯ ನೀರಿನಲ್ಲಿ ನಿಂತ್ಕೊಂಡು ಮೇಲೆ ಎರಡೂ ಕೈಗಳನ್ನು ಹೀಗೆ ಮೇಲೆತ್ತಿಕೊಂಡು ಶಿವನ ಪ್ರಾರ್ಥನೆ ಮಾಡ್ತಾ ರುದ್ರವನ್ನು ಪಾರಾಯಣ ಮಾಡ್ತಾ ಸೇವೆ ಮಾಡ್ತಾ ಇದ್ರು. ಇವರಿಗೆ ಏನನ್ನಿಸ್ತಂದ್ರೆ, ಇವತ್ತು ಮಾಡಿದ್ದ ಸೇವೆ ಬಹಳ ಚೆನ್ನಾಗಿದ್ದಂತ ಹೇಳಿ ಮಾರನೇ ದಿವಸ ಇನ್ನೂ ಜಾಸ್ತಿ ಹೋದ್ರು. ಹೀಗೆ ಪ್ರತಿ ದಿವಸವೂ ಜಾಸ್ತಿ ಜಾಸ್ತಿ ಹೊತ್ತು ಅದರಲ್ಲಿ ಅವರಿಗೆ ಮಗ್ನರಾಗ್ಬಿಟ್ರು. ಹಾಗೇ ರುದ್ರ ಪಾರಾಯಣ ಮಾಡ್ತಾ ನೀರಿನಲ್ಲಿ ನಿಂತು ಮಾಡೋ ತಪಸ್ಸರ ಮಾಡಿದ್ರು. ಕೊನೆ ಒಂದು ದಿವಸ ಎಷ್ಟು ಹೊತ್ತು ಆ ಪಾರಾಯಣ ಮಾಡ್ತಾ ಇದ್ರು ಗೊತ್ತಿಲ್ಲ. ರುದ್ರ ಪಾರಾಯಣ ಮಾಡಿ ಕೈ ಮೇಲೆ ಎತ್ಕೊಂಡು ಕಂಠದ ಮಟ್ಟ ನೀರು, ಕಂಠದವರೆಗೂ ನೀರಿನಲ್ಲಿ ನಿಂತು ಎಷ್ಟು ದಿವಸ ಆ ಥರ ಮಾಡಿದ್ರು ಗೊತ್ತಿಲ್ಲ. ಹಾಗೆ ಮಾಡಿಯೇ ಈ ಥರ ಕೈಂಕರ್ಯವನ್ನು ಮಾಡಿಕೊಂಡು ಅವರೂ ಸಹ ಅವರನ್ನು ಪರಮೇಶ್ವರನ ತಾನೇ ಬಂದು ತನ್ನಲ್ಲಿಗೆ ಕರೆಸ್ಕೊಂಡ ಕರೆದುಕೊಂಡು ಹೋಗ ಹೋದರು ಪರಮೇಶ್ವರನು ಅಂತ ಇವರ ಚರಿತ್ರೆ ಹೇಳ್ತಾ ಇದೆ. ಸೊ ಈ ದಿವಸ ಇವರ ಇಬ್ಬರು ಮಹನೀಯರುಗಳ ಚರಿತ್ರೆಯನ್ನು ತಿಳ್ಕೊಂಡಾಯಿತು. ಎಲ್ಲರಿಗೂ ನಮಸ್ಕಾರ.
0: ಓಂ ನಮ ಶಿವಾಯ. You are listening to Shaivam.org Radios. 24/7 spiritual channels from Shaivam.org. Om Namah Shivaya.
3: Dear listeners of Shaivam.org, the following is Shukla Yajurvedam, Karmashaka, Adhyayam 1.
4: Om. ವಂದೇಹಂ ಮಂಗಲಾತ್ಮಾನಂ ಭಾಸ್ವಂತಂ ವೇದ ವಿಗ್ರಹಂ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರಪ್ರಭಂ ಜಿತೇಂದ್ರಿಯಂ ಜಿತಕ್ರೋಧಂ ಸದಾ ಧ್ಯಾನಪರಾಯಣಂ ಆನಂದನಿಲಯಂ ವಂದೇ ಯೋಗಾನಂದಮುನೀಶ್ವರಂ ಪ್ರಣೌಮ್ಯಾದ್ಯಂದಿನಮನಿಂ ಯೋಗೀಶ್ವರಶಿರೋಮಣಿಂ ಸರ್ವಜ್ಞೈಯಾಜ್ಞವಲ್ಕ್ಯಂ ತಚ್ಛಿಷ್ಯಂಕಾತ್ಯಾಯನಂ ಮುನಿಂ ಯಾಜ್ಞವಲ್ಕ್ಯ ಸಮಾರಂಭಾಂ ಕನ್ವಯೋಗೀ ಸಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಭಾನುಗುಪ್ತಾಯಾತಯಾಮಂ ವೇದಮಾನೀಯಯೋ ಭುವಿ ಅಧ್ಯಾಪಯತ್ ಕನ್ವ ಮುಖ್ಯಾನ್ ತಸ್ಮೈ ವೇದಾತ್ಮನೇ ನಮಃ. ಶ್ರೀ ಯಾಜ್ಞವಲ್ಕ್ಯ ಗುರುಭ್ಯೋ ನಮಃ. ಕನ್ವಕಾತ್ಯಾಯನಾದಿ ಮಹರ್ಷಿಭ್ಯೋ ನಮಃ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಣಾನಾ ಅಂತ್ವಾ ಗಣಪಾತಿಗ್ಯ ಹವಾಮಹೇ ಪ್ರಿಯಾನಾ ಅಂತ್ವಾ ಪ್ರಿಯಪಾತಿಗ್ಯ ಹವಾಮಹೇ ನಿಧೀನಾಂತ್ವಾ ಆನಿಧಿಪತಿಗ್ಯ ಹವಾಮಹೇ ವಸೋ ಮಮ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ಯಚ್ಛತ್ವರ್ಯಮಾ ಪ್ರಪೂಷಾ ಪ್ರಸರಸ್ವತೀ ಪ್ರವಾಗ್ದೇವೀ ದಾದಾತು ನಃ. ಹರ್ಯಮಣಂ ಬೃಹಸ್ಪತಿಮಿಂದ್ವಂದಾನಾಯಚೋದಯ ವಾಚಂ ವಿಷ್ಣುಗ್ಯ ಸರಸ್ವತೀಗ್ಯ ಸವಿತಾರಂಚ ವಾಜಿನಂ ಪಾವಕಾನ ಸರಸ್ವತೀ ವಾಜೇಭಿರ್ವಾಜನೀವತಿ ಯಜ್ಞಂ ವಷ್ಟುಧಿಯಾ ವಾಸುಹು. ಶ್ರೀಮಹಾಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಪ್ರಥಮೋ

ಅಹ್ರೋತಮಸಿಹ ವಿರ್ಧಾನಂದೃಗ್ಞೇಹ ಸ್ವಮಾಹ್ವಾರ್ಮಾತೇ ಯಜ್ಞಪಾತಿರ್ಹ್ವಾರ್ಷೀತ್ ವಿಷ್ಣುಸ್ತ್ವಾಕ್ರಮತಾಮುರ್ವಾತಾಯಾಪಾಹತಜ್ಞರಕ್ಷೋ ಯಚ್ಛಂತಾಂ ಪಂಚ ದೇವಸ್ಯತ್ವಾ ಸವಿತುಃ ಪ್ರಾಸ ವೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ.

0: Om Namah Shivaya. Dear listeners of Shaivam.org, the next program is Yoga, Spiritual Discourse. In this, you are about to listen Samadhi, presented by Sri Ramakrishnan. Thank you. Om Namah Shivaya.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಯೋಗಾನುಶಾಸನಂ. ಯೋಗಶ್ಚಿತ್ತವೃತ್ತಿ ನಿರೋಧಃ ತದಾ ದೃಷ್ಟಿಸ್ವರೂಪೇ ಅವಸ್ಥಾನಂ ವೃತ್ತಿಸಾರೂಪ್ಯಮಿತರತ್ರ ವೃತ್ತಯಃ ಪಂಚತಯಃ ಕ್ಲಿಷ್ಟಾಕ್ಲಿಷ್ಟಾಃ ಪ್ರಮಾಣವಿಪರ್ಯವಿಕಲ್ಪನಿತ್ರಾ ಸ್ಮೃತಯಃ ಪ್ರತ್ಯಕ್ಷಾನುಮಾನಾಗಮಾಃ ಪ್ರಮಾಣಾನಿ ವಿಪರ್ಯಯೋ ಮಿಥ್ಯಾಜ್ಞಾನಂ ಮತತ್ರೂಪಪ್ರತಿಷ್ಠಂ ಶಬ್ದಜ್ಞಾನಾನುಪಾತಿವಸ್ತು ಶೂನ್ಯೋ ವಿಕಲ್ಪಃ ಅಭಾವಪ್ರತ್ಯಾಲಂಬನಾ ವೃತ್ತಿರ್ನಿದ್ರಾ ಅನುಭೂತ ವಿಷಯ ಸಂಪ್ರಮೋಶ ಸ್ಮೃತಿ ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧಃ ತತ್ರ ಸ್ಥಿತೌ ಯತ್ನೋಭ್ಯಾಸಃ ಸತು ದೀರ್ಘಕಾಲ ನೈರಂತರ್ಯಸತ್ಕಾರಾ ಸೇವಿತೋ ದೃಢಭೂಮಿಃ ದೃಷ್ಟಾನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞಾ ವೈರಾಗ್ಯಂ ತತ್ಪರಂ ಪುರುಷಖ್ಯಾತೇಃ ಗುಣವೈತೃಷ್ಣ್ಯಂ ವಿತರ್ಕ ವಿಚಾರ ಆನಂದಸ್ಮಿತಾನುರೂಪಾನುಗಮಾತ್ ಸಂಪ್ರಜ್ಞಾತಃ ವಿರಾಮ ಪ್ರತ್ಯಭ್ಯಾಸ ಪೂರ್ವ ಸಂಸ್ಕಾರ ಶೇಷೋ ಅನ್ಯಃ ಭವಪ್ರತ್ಯಯೋ ವಿದೇಹ ಪ್ರಕೃತಿಲಯಾನಾಂ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿ ಪ್ರಜ್ಞಾಪೂರ್ವಕ ಇತರೇಷಾಂ ತೀವ್ರ ಸಂವೇಗಾನಾಮಾಸನ್ನಃ ಮೃದು ಮಧ್ಯಾದಿ ಮಾತ್ರತ್ವಾತ್ ತತೋಪಿ ವಿಶೇಷ ಈಶ್ವರ ಪ್ರಣಿಧಾನಾತ್ವಾ ಕ್ಲೇಶಕರ್ಮ ವಿವಾಕಾಶೈಃ ಅಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರ್ದಿಶ್ಯಂ ಸರ್ವಜ್ಞ ಬೀಜಂ ಸ ಪೂರ್ವೇಷಾಂ ಅಪಿ ಗುರುಃ ಕಾಲೇನ ಅನವಚ್ಛೇದಾತ್ ತಸ್ಯ ವಾಚಕಃ ಪ್ರಣವಃ ತಜ್ಜಪಸ್ತದರ್ಥಭಾವನಂ ತತಃ ಪ್ರತ್ಯಕ್ಚೇತನಾಧಿಗಮೋಪ್ಯಂತರಾಯಾಭಾವಶ್ಚ ವ್ಯಾಧಿಸ್ತ್ಯಾನ ಸಂಶಯ ಪ್ರಮಾದಾರಸ್ಯ ಅವಿರತಿಭ್ರಾಂತಿದರ್ಶನ ಅಲಬ್ಧಭೂಮಿಕತ್ವಾನ್ ಅನವಸ್ಥಿತತ್ವಾನಿ ಚಿತ್ತವಿಕ್ಷೇಪಾಃ ತೇ ಅಂತರಾಯಾಃ ದುಃಖದೌರ್ಮನಸ್ಯ ಅಂಗಮೇ ಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹಭುವಃ ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸಃ ಮೈತ್ರೀ ಕರುಣಾಮುದಿತ ಉಪೇಕ್ಷಾನಾಂ ಸುಖ ದುಃಖ ಪುಣ್ಯ ಪುಣ್ಯ ವಿಷಯಾನಾಂ ಭಾವನಾತಶ್ಚಿತ್ತ ಪ್ರಸಾದನಂ ಪ್ರಚ್ಛರ್ದನ ವಿಧಾರಣಾಭ್ಯಾಂ ವಾ ಪ್ರಾಣಸ್ಯ ವಿಷಯವತಿ ವಾ ಪ್ರವೃತ್ತಿರುತ್ಪನ್ನ ಮನಸಸ್ಥಿತಿ ನಿಬಂಧನೀ ವಿಶೋಕಾ ವಾ ಜ್ಯೋತಿಷ್ಮತಿ ವೀತರಾಶಯಂ ವಾ ಚಿತ್ತಂ ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ ಯಥಾಭಿಮತ ಧ್ಯಾನಾದ್ ವಾ ಪರಮಾಣು ಪರಮ ಮಹತ್ವಾಂತೋಸ್ಯ ವಶೀಕಾರಃ ಕ್ಷೀಣವೃತ್ತೇಃ ಅಭಿಜಾತಸ್ಯೇವ ಮನೇಃ ಗ್ರಹೀತೃಗ್ರಹಣಗ್ರಾಹ್ಯೇಷು ತತ್ಸತದಂಜನತಾ ಸಮಾಪತ್ತಿಃ ತತ್ರ ಶಬ್ದಾರ್ಥ ಜ್ಞಾನ ವಿಕಲ್ಪೈಃ ಸಂಕೀರ್ಣಾ ಸವಿತರ್ಕಾ ಸಮಾಪತ್ತಿಃ ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯೈವ ಅರ್ಥಮಾತ್ರ ನಿರ್ಭಾಸ ನಿರ್ವಿತರ್ಕ ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯ ಇವ ಅರ್ಥಮಾತ್ರ ನಿರ್ಭಾಸ ನಿರ್ವಿತರ್ಕ ಸ್ಮೃತಿ ಪರಿಶುದ್ಧೌ ಸ್ವರೂಪ ಶೂನ್ಯ ಇವ ಅರ್ಥಮಾತ್ರ ನಿರ್ಭಾಸ ನಿರ್ವಿತರ್ಕ ಸ್ಮೃತಿ ಪರಿಶುದ್ಧೌ ವಿನ್ ದಿ ಸ್ಮೃತಿ ಮೀನಿಂಗ್ ವಿತೌಟ್ ದಿ ವರ್ಡ್ When the mind is purified, that without the word it is able to objectify it, without the relationship to the word, when the there is no confusion with the word, the object and the knowledge, at that point, Surupa Shunya Iva. There is this Surupa Shunya Iva. Surupa Shunya means I know this, that kind of knowledge. So, as though it does not exist, that the knowing, that process itself does not happen. And as though you don't exist, it's not that meaning. Shunya, we are not talking about Shunyavada. So, artha matra nirbhasa. At that point, only the artha, only the object of meditation, without any relationship to the bird or its knowledge, there is no relationship. When there is a sankirna, when there is a confusion with the word, object and knowledge, we say that to be savitarka. When there is no confusion with the word, object and knowledge, only the object exists in the mind. The mind becomes the object itself. That is called Nirvitarka. So, Shabda Sanketa, Shruta Anumana, Jnana Vikalpa Smriti Parishuddho. Yas Shabda Sanketa. Whatever is pointed out to by the bird. Shabda Sanketa. Shruta, verbal testimony, Anumana, the inference, and Jnana Vikalpa, the difference arising because of the knowledge. So the objectifying, the object, the knowledge and the word, there is no confusion. Only Graya Surupa Uparakta Prajna, only the object exists, the mind. Graya Surupa Uparakta, the mind is related with the object. And because of that, ya prajna, whatever prajna arises, swam iva prajna rupam grahanatakam tirtva padartha matra surupa grahya surupanna iva prajna rupam, that knowledge, the mind becomes that knowledge itself, which is grahanatakam tirtva, the means, it gives up the means, and Padartha Matra Surupa, only the object is grasped. Only the mind is not processing it. The mind is now processed and it is only holding on to the object. The mind has taken the form of the object. Grahya Surupa Apanna Iva. As though the mind has become the object itself. The mind takes to the form of the object. It is not, it doesn't become the object itself. So, Sorupa Apanna Iva. That is why he has to say that Iva, as though it has become that form. Bhavati Sa Nirvitarka Samapati. That kind of state is called Nirvitarka Samapati. Tathacha Vyakshyata. And that is what is explained in the sutra. Tasyaha Eka Buddhi Upakramaha, he Arthatma Anuprachaya Visheshatma Gavadir Gatadirva Lokaha. Tasyaha Eka Buddhi Upakramaha. Tasyaha, for this Nirvitarka Samapatti, Eka Buddhi Upakramaha. Eka Buddhi Upakramaha means Ekam Buddhim Upakramate iti Eka Buddhi Upakramaha. Means it is dependent on that one buddhi, one intellect. Arthatma Anuprachaya Visheshatma. Arthatma Gavadirva Gatadirva Lokaha. So it is dependent on that Arthatma Dhyaya Vishaya, only the object of meditation, and Anuprachaya Visheshatma. And the object of meditation is the grosser object or the subtler object. Gavadir Ghatadirva Loke, whatever may be, whether it is the pot or the cow, etc. For that he is writing Eka Ityadi Visheshna Trayena Kramat Sautrantika Vaibhashika Yoho Yogacharasya Nayayikadescha Nirasaha. Through this Eka Buddhi Upakramaha, through this he is negating the Buddhist school of

0: நம சிவாய. யூஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய. டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் முருகநாயனார் அண்ட் உருத்திர பசுபதி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்போ நம. எல்லா வீக்ஷகரிகோ, எல்லா மகனியர்களிகோ நமஸ்கார. ஹோத வீடியோதல்லி நானு மூர்த்தி நாயனார் அவர் பக்கே ஹேளிதே. ஒன்று விஷய பிட்டு ஹோகித்து, ஏனு அந்தந்தரே அவரு மாடுத்தா இத்த சேவே ಗಂಧದ ಕೊರಳನ್ನು ತೇಯ್ದು ಪರಮಾತ್ಮನಿಗೆ ಗಂಧದ ಸೇವೆಯನ್ನು ಮಾಡ್ತಾ ಇದ್ರು ಮಧುರೈನಲ್ಲಿ. ಅಂತ ಅವರು ತೇಯ್ದ ಗಂಧದ ಕಲ್ಲು ಮಧುರೈ ದೇವಸ್ಥಾನದಲ್ಲಿ ಇವಾಗಲೂ ನೋಡಲಿಕ್ಕೆ ಸಿಗತ್ತೆ. ಈ ವಿಷಯವನ್ನು ನಾನು ಬಿಟ್ಟಿದ್ದೆ, ಅದನ್ನು ಇವಾಗ ತಿಳಿಸ್ಕೊಡ್ತಾ ಇದ್ದೇನೆ. ಯಾರಾದರೂ ಮಧುರೈಗೆ ಹೋದರೆ ಇದನ್ನಲ್ಲಿ ನೋಡಬಹುದು. ಇದು ಆ ವಿಷಯ. ಇವತ್ತಿನ ನಾಯನಾರ್ಗಳು ಬಗ್ಗೆ ಹೇಳೋದು, ಯಾರ ಬಗ್ಗೆ ಹೇಳುತ್ತೇನೆ ಅಂತಂದರೆ, ಇಬ್ಬರು ನಾಯನಾರ್ಗಳು, ಒಬ್ಬರು ಮುರುಗನ್ ನಾಯನಾರ್ ಅಂತ, ಇನ್ನೊಬ್ಬರು ರುದ್ರ ಪಶುಪತಿ ನಾಯನಾರ್ ಅಂತ. ಈ ಇಬ್ಬರ ಬಗ್ಗೆ ಸುಂದರಮೂರ್ತಿಯವರು ಹೆಚ್ಚಾಗಿ ಏನೂ ಹೇಳಿಲ್ಲ. ಇವರಿಗೆ ನಾನು ದಾಸನು ಅಂದರೆ, ಅವರು ಹೇಳಿರೋ ಪ್ರಕಾರ ಮುರುಗನ್ ಕುಂ ಉರುತ್ತಿರ ಪಶುಪತಿಕುಂ ಅಡಿಯೇ. ಉರುತ್ತಿರ ಅಂತ ಅಂದರೆ ರುದ್ರ ಅಂತ, ಮುರುಗನಿಗೆ ಮತ್ತು ರುದ್ರ ಪಶುಪತಿ ಇವರಿಗೆ ನಾನು ದಾಸನು ಅಂತ ಈ ವಾಕ್ಯದ ಅರ್ಥ. ಇವರಿಬ್ಬರ ಬಗ್ಗೆ ನಾನು ಹೇಳೋದಕ್ಕೆ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಜುರ್ವೇದ. ಯಜುರ್ವೇದ ಅನ್ನುವುದು ನಾಲ್ಕು ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ನಾಲ್ಕು ವೇದಗಳಲ್ಲಿ ಒಂದಾಗಿದೆ ಯಜುರ್ವೇದ. ಈ ಯಜುರ್ವೇದ ವೇದದಲ್ಲಿ ಏಳು ಕಾಂಡಗಳಿವೆ. ಕಾಂಡ ಅಂತಂದರೆ ಚಾಪ್ಟರ್ಸ್ ಅಂತ ಇಟ್ಕೊಳ್ಳಿ. ಈ ಏಳು ಕಾಂಡಗಳ ಮಧ್ಯದ ಕಾಂಡದಲ್ಲಿ 11 ಅನುವಾಕಗಳಿವೆ. ಅನುವಾಕ ಅಂತಂದರೆ ಸಬ್ ಚಾಪ್ಟರ್ಸ್ ಅಂತ ಇಟ್ಕೊಳ್ಳಿ, ಹಾಗೆ ಇಟ್ಕೋಬಹುದು ಭಾಗಗಳು. ಈ ಮಧ್ಯ ಕಾಂಡದ 11 ಅನುವಾಕಗಳಲ್ಲಿ ಮಧ್ಯದ ಅನುವಾಕ ಅಂದರೆ ಆರನೆಯದು, ಆ ಆರನೆಯ ಅನುವಾಕದಲ್ಲಿ ಆರನೆಯ ಅದರಲ್ಲಿ 11 ಸೂಕ್ತಗಳಿವೆ. ಈ 11 ಸೂಕ್ತಗಳಲ್ಲಿ ಮಧ್ಯದ ಸೂಕ್ತ ಆರನೆಯ ಸೂಕ್ತಕ್ಕೆ ರುದ್ರಾಧ್ಯಾಯಿ ಅಂತ ಹೆಸರಿದೆ. ರುದ್ರಾಧ್ಯಾಯಿ ಅನ್ನೋದು 1000 ಮಂತ್ರಗಳನ್ನು ಒಳಗೊಂಡಿವೆ. ಇದು ಪರಮೇಶ್ವರನ ಪರಮಶಿವನ ವಿವಿಧ ಸ್ವರೂಪಗಳ ವಿವರಣೆಯನ್ನು ಕೊಡುತ್ತೆ ಈ 1000 ಮಂತ್ರಗಳು. ಇದಕ್ಕೆ ರುದ್ರಾಧ್ಯಾಯಿ ಅಂತ ಹೇಳ್ತಾರೆ. ಈ 1000 ಮಂತ್ರಗಳ ಮಧ್ಯದಲ್ಲಿ ಪಂಚಾಕ್ಷರ ಮಂತ್ರ ಬರುತ್ತೆ. ಪಂಚಾಕ್ಷರ ಮಂತ್ರ ಯಾವುದು ಅಂತಂದರೆ, ನಮಃ ಶಿವಾಯ, ಶಿವಾಯ ನಮಃ, ಇದನ್ನೇ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಇದು ಮಧ್ಯದಲ್ಲಿ, ಯಜುರ್ವೇದದ ಮಧ್ಯಭಾಗದಲ್ಲಿ, ಸೆಂಟ್ರಲ್ ಪಾರ್ಟ್ ಅಲ್ಲಿರೋದು ಈ ಮಂತ್ರ, ಪಂಚಾಕ್ಷರಿ ಮಂತ್ರ. ಬಹಳ ಶಕ್ತಿಯುತವಾದ, ಪ್ರಭಾವಯುತವಾದ ಮಂತ್ರ ಅಂತ ಅನ್ನಿಸ್ಕೊಂಡಿದೆ. ಯಾಕೆ, ಕಾರಣ ಏನು ಅಂತಂದರೆ, ಈ ಮಂತ್ರವನ್ನು ಜಪಿಸಿ ಶಿವನ ಪೂಜೆಯನ್ನು ಮಾಡಿದರೆ ಹುಟ್ಟು ಸಾವುಗಳೆಂಬ ಚಕ್ರದಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಸಾನ್ನಿಧ್ಯವನ್ನು, ಪರಮಶಿವನ ಸಾನ್ನಿಧ್ಯವನ್ನು ಹೊಂದಬಹುದು ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ಅಷ್ಟು ಶಕ್ತಿಯುತವಾದ ಮಂತ್ರ ಇದು. ಯಜುರ್ವೇದ ಅನ್ನೋದು ಪರಮೇಶ್ವರನ ಶಿರಸ್ಸು, ಈ ರುದ್ರಾಧ್ಯಾಯಿ ಅನ್ನೋದು ಪರಮೇಶ್ವರನ ಕಣ್ಣು. ಅದರಲ್ಲಿರುವ ಪಂಚಾಕ್ಷರ ಮಂತ್ರ ಇದೆಯಲ್ಲ, ಅದು ಆ ಕಣ್ಣಿನ ಮಧ್ಯಭಾಗದಲ್ಲಿರುವ ಕಪ್ಪು ಗುಡ್ಡೆ, ಈ ಥರ ವಿವರಿಸಲ್ಪಟ್ಟಿದೆ. ಇದು ಯಜುರ್ವೇದದ ಬಗ್ಗೆ, ರುದ್ರದ ಬಗ್ಗೆ, ಆಮೇಲೆ ಪಂಚಾಕ್ಷರದ ಮಹಿಮೆಯ ಬಗ್ಗೆ ನಾವು ತಿಳ್ಕೋಬೇಕು. ಯಾಕೆಂದರೆ ಇದು ಆ ನಾಯನಾರ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮುಂದೆ ಇನ್ನೊಂದು ವಿಷಯ ಏನು ಅಂತಂದರೆ, ಇದು ಯಜುರ್ವೇದದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಪುಷ್ಪಗಳು, ಹೂವುಗಳು. ಹೂವುಗಳು ಯಾಕೆ ಉಪಯೋಗಿಸ್ತೇವೆ? ದೇವರನ್ನು ಅರ್ಚನೆ ಮಾಡೋದಕ್ಕೆ ಹೂವುಗಳನ್ನು ಉಪಯೋಗಿಸ್ತೇವೆ. ಈ ಹೂವುಗಳ ಪಾತ್ರವೇನು ಪೂಜೆಯಲ್ಲಿ? ಈ ಹೂವುಗಳು ಪುಷ್ಪಗಳು ವಹಿಸುವ ಪಾತ್ರವೇನು ಅಂತಂದರೆ, ಪುಷ್ಪಗಳು ಪೂಜೆ ಮಾಡುವವರಿಗೂ ಭಗವಂತನಿಗೂ, ಯಾರನ್ನು ಪೂಜೆ ಮಾಡ್ತೇವೋ ಆ ಭಗವಂತನಿಗೂ ಭಗವಂತನಿಗೂ ನಡುವೆ ಇರುವಂತಹ ಒಂದು ಸೇತುವೆ ಇದ್ದ ಹಾಗೆ, ಒಂದು ಮಾಧ್ಯಮ, ಮೀಡಿಯಂ. ಅಂದರೆ ಭಕ್ತನು ತನ್ನ ಕೋರಿಕೆಗಳು, ತನ್ನ ಇಷ್ಟಾರ್ಥಗಳನ್ನು ಕುರಿತು ತಾನೇ ಭಗವಂತನ ಪೂಜೆ ಮಾಡ್ತಾನೆ, ಅದನ್ನೆಲ್ಲ ಭಗವಂತನಿಗೆ ತಲುಪಿಸತ್ತಂತೆ ಮಾಧ್ಯಮ ಇದು. ತಲುಪಿಸಿಬಿಟ್ಟು ಅಲ್ಲಿಂದ ದೇವರ ಪ್ರಸಾದ ನಿಮ್ಗೆ ಸಿಗುವಾಗ ಮಾಡುತ್ತೆ. ಆದ್ದರಿಂದ ಇದು ಪುಷ್ಪಗಳ ಪಾತ್ರ ಇದೆಯಲ್ಲ, ಬಹುದೊಡ್ಡದು. ಈ ಪುಷ್ಪಗಳ ಪಾತ್ರ, ನಾವು ಪುಷ್ಪಗಳನ್ನು ನಾವು ಉಪಯೋಗಿಸ್ತೇವೆ, ಪತ್ರಗಳನ್ನು ಉಪಯೋಗಿಸ್ತೇವೆ. ಇದರ ಮಹಿಮೆಯನ್ನು ನಾವು ಇನ್ನೂ ಚೆನ್ನಾಗಿ ತಿಳ್ಕೋಬೇಕು ಅಂತಂದರೆ, ಒಂದು ದೃಷ್ಟಾಂತವನ್ನು ಹೇಳಿದ್ರೆ ಬಹುಶಃ ಇದರ ಸಮರ್ಥನೆ ಆಗುತ್ತೆ. ಕಂಚಿನಲ್ಲಿ ಪರಮಾಚಾರ್ಯರು ಅಂತ ದೊಡ್ಡ ಮಹಾಸ್ವಾಮಿಗಳಿದ್ದರು. ಅವರ ಕಾಲದಲ್ಲಿ ನಡೆದ ಒಂದು ಘಟನೆ ಹೇಳೋಕ್ಕೆ ಇಲ್ಲಿ ಸಮಂಜಸ ಅಂತ ನೆನ್ಕೊಂಡಿದ್ದೇನೆ. ಕಂಚಿ ಪರಮಾಚಾರ್ಯರವರು ಆಗಿಂದಾಗೆ ಬೇರೆ ಬೇರೆ ಊರುಗಳಿಗೆ ಈ ಸ್ಪಿರಿಚುವಲ್ ಇದು ಎನ್ಲೈಟನ್ಮೆಂಟು ಜನಗಳಿಗೆ ಆಗಬೇಕು ಅಂತ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಬಿಡಾರ ಹುಡ್ತಾ ಇದ್ರು. ಒಮ್ಮೆ ಏನು ಮಾಡಿದ್ದಾರೆ ನನಗೆ ಇದು ಸರಿಯಾದ ಯಾವ ಊರು ಅದೆಲ್ಲ ತಿಳಿದಿಲ್ಲ, ಬಟ್ ಇದರಲ್ಲಿ ನಾವು ಏನು ತಿಳ್ಕೋಬೇಕು ಆ ವಿಷಯ ಮಾತ್ರ ಹೇಳ್ತೀನಿ. ಯಾವುದೋ ಒಂದು ಊರಿಗೆ ಹೋಗಿ ಬೀಡು ಬಿಟ್ಟಿದ್ದಾರೆ. ಆ ಊರಿಗೆ ಬೀಡು ಬಿಟ್ಟರೆ ಆ ಮಠದ ಪರಿವಾರದವರಿಗೆ ಆ ಎಂಥ ಊರು ಅದು ವಿವರಣೆ ಏನು ಗೊತ್ತಿಲ್ಲ. ಹೋಗಿ ಇಳಿದಿದ್ದಾರೆ. ಮೊದಲನೇ ದಿವಸ ನೋಡಿದ್ರೆ ಎಷ್ಟೊತ್ತಾದರೂ ಬಿಲ್ವ ಪತ್ರೆ ಎಲ್ಲೂ ಸಿಗ್ತಾ ಇಲ್ಲ, ಶಿವನ ಪೂಜೆಗೆ ಬೇಕು ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲರೂ ಆತಂಕಕ್ಕೊಳಗಾಗಿದ್ದಾರೆ. ಮಠದ ಪರಿವಾರದವರು ಏನಪ್ಪ ಇವತ್ತು ಹೇಗೆ ಪೂಜೆ ನಡೆಯತ್ತೆ ಅಂತ ಅಂದ್ಕೊಂಡಿರುವ ಹಾಗೆಯೇ ಸುಮಾರು 11:30 ಅಷ್ಟೊತ್ತಿನಲ್ಲಿ ಯಾರೂ ಗಮನಿಸಲಿಲ್ಲ. ಮಠದ ಭಾಗದಲ್ಲಿ ಅಂದರೆ ಈಗ ಬೀಡು ಬಿಟ್ಟಿರುವಂಥ ಕ್ಯಾನ್ ಆ ಭಾಗದಲ್ಲಿ ನೋಡಿದ್ರೆ ಒಂದು ಬುಟ್ಟಿ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಬಿಲ್ಬತ್ರೆ ರೆಡಿಯಾಗಿ ಕಾದಿದೆ. ಇದು ಯಾರಿಗೂ ಗೊತ್ತಿಲ್ಲ, ಹೋಗಿ ನೋಡ್ತಾರೆ. ಯಾರೋ ನೋಡಿದ್ರು ಆಹಾಹಾ ಒಳ್ಳೆ ಬಿಲ್ವಪತ್ರೆ ಬಂದ್ಬಿಟ್ಟಿದೆಯಲ್ಲ ಇವತ್ತು ಪೂಜೆಗೆ ಆಯಿತು ಅಂತ ಹೇಳಿಬಿಟ್ಟು ಸಂತೋಷದಿಂದ ಆಗುತ್ತೆ. ಪೂಜೆ ಆಯಿತು, ಎಲ್ಲರೂ ಸಂತೃಪ್ತರಾದರು. ಆದರೆ ಒಂದು ಯೋಚನೆ ಇದ್ದೇ ಇತ್ತು, ಇಲ್ಲಿ ಎಲ್ಲೂ ಬಿಲ್ವಪತ್ರೆ ಇಲ್ವಲ್ಲ, ನಾಳೆ ಹೇಗೆ? ನಾಳೆ ಯೋಚನೆ ಪಾಪ ಇವ್ರಿಗೆ ಬಂತು. ಆಗ ಇವರು ಯೋಚನೆ ಮಾಡ್ತಾನೆ ಇದ್ದಾರೆ ನಾಳೆ ಹೇಗಪ್ಪ ಅಂತ. ಆದರೆ ಮಾರನೇ ದಿವಸ ಬೆಳಗ್ಗೆ ಸೂರ್ಯೋದಯ ಆಗುವುದಕ್ಕೆ ಮೊದಲೇ ಒಂದು ಗೂಡಿಯ ತುಂಬ ಬಹಳ ಉತ್ಕೃಷ್ಟವಾದ ಬಿಲ್ವಪತ್ರೆಯನ್ನು ಯಾರೋ ತಂದು ಇಟ್ಟುಬಿಟ್ಟಿದ್ದಾರೆ. ಎಲ್ರಿಗೂ ನೋಡಿ ಸಂತೋಷವಾಯಿತು. ಆದರೆ ಯಾರು ತಂದರೂ ಗೊತ್ತಿಲ್ಲ. ಸರಿ, ಈ ವಿಷಯ ಹಾಗೆ ಪರಮಾಚಾರ್ಯರ ಗಮನಕ್ಕೂ ಬಂತು. ಮೂರನೇ ದಿವಸವೂ ನೋಡಿದ್ರು ಇವರೆಲ್ಲ ಇನ್ನೂ ಬೆಳಗ್ಗೆ ಏಳೋದಕ್ಕೆ ಮುಂಚೆ ರೆಡಿಯಾಗಿದೆ ಬಿಲ್ವಪತ್ರೆ, ಒಳ್ಳೆ ಉತ್ಕೃಷ್ಟವಾದ ಬಿಲ್ವಪತ್ರೆ. ಪರಮಾಚಾರ್ಯ ಹೇಳಿದ್ರು ಯಾರು ತಂದು ಕೊಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ನೀವು ಪತ್ತೆ ಮಾಡಬೇಕು ಅಂತ ಹೇಳಿ ಆಚಾರ್ಯರು ಮಿಕ್ಕವರಿಗೆ ಹೇಳಿದಾಗ ನಾಲ್ಕನೇ ದಿವಸ ಅವರು ಎಲ್ಲರೂ ಕಾದುಕೊಂಡಿದ್ದು ರಾತ್ರಿಯೇ ಯಾರು ತಂದು ಕೊಡ್ತಾರೆ ಏನು ಅಂತ ನೋಡಿದ್ರೆ ಒಬ್ಬ ಹುಡುಗ, ಸುಮಾರು 14 ಹುಡುಗ ಏನು ಮಾಡ್ತಾರೆ ಸೂರ್ಯೋದಯಕ್ಕೆ ಮುಂಚೆನೆ ಅಂದರೆ ಒಂದು ಸುಮಾರು 5 ಅಷ್ಟೊತ್ತಿಗೆ ಗೂಡೆನಲ್ಲಿ ತಂದು ಇಡ್ತಾ ಇದ್ದಾನೆ ಬಿಲ್ವಪತ್ರೆಯನ್ನು. ಇದ್ರು ಮಠದ ಪರಿವಾರದವರು ಏನು ಮಾಡಿದ್ರು, ಆ ಹುಡುಗನನ್ನು ಕರೆದು ಏನಪ್ಪ ಏನು ಹೀಗೆ ಮಾಡ್ತಾ ಇದೆಯಲ್ಲ ಯಾರು ಏನು ಎತ್ತ ಅಂತ ವಿಚಾರಿಸಿದ್ರು. ಆಚಾರ್ಯರು ಕರೀತಾರೆ ಬಾ ಅಂತ. ಅವನು ಹುಡುಗ ಏನು ಮಾಡಿದೆ, ಇಲ್ಲ ನಾನು ಬರೋಕ್ಕಾಗೋದಿಲ್ಲ ಬರೋದಿಲ್ಲ ಅಂತ ಹಿಂದೆ ಹಾಕಿದ ಹಿಂದೆಗಿದ. ಇಲ್ಲ ಪರವಾಗಿಲ್ಲ, ಏನೂ ತೊಂದರೆ ಆಗೋದಿಲ್ಲ, ಬಾಪ್ಪ ನಮ್ಮ ಸ್ವಾಮಿಗಳನ್ನು ನೋಡು ಇಲ್ಲಿ ಒಳ್ಳೆಯದಾಗತ್ತೆ ಬಾ ಅಂತ ಹೇಳಿ ಆಚಾರ್ಯರ ಮುಂದೆ ಪರಮಾಚಾರ್ಯರ ಮುಂದೆ ಕರ್ಕೊಂಡು ಹೋದರು. ಪರಮಾಚಾರ್ಯರು ವಿಚಾರಿಸಿದರು ಏನಪ್ಪ ನೀನು ಯಾರು ಏನು ಯಾಕೆ ಹೀಗೆ ಇಟ್ಬಿಟ್ಟು ಓಡ್ ಹೋಗ್ತಾ ಇದೆಯಲ್ಲ, ಕಾರಣ ಏನು ಇರಬಾರ್ದೆ, ಎಲ್ಲರೂ ನೋಡೋ ಹಾಗೆ ತಂದಿರ್ಬೋದಲ್ಲ ಅಂತ ಅವರು ವಿಚಾರಿಸಿದರು. ಪರಮಾಚಾರ್ಯರು ವಿಚಾರಿಸಿದಾಗ ಹುಡುಗ ಹೇಳ್ತಾನೆ, ನೋಡಿ ಮಹಾಸ್ವಾಮಿಗಳೇ, ನಾನು ಜಾತಿಯಲ್ಲಿ ಉತ್ತಮ ಜಾತಿಯಲ್ಲಿ ಹುಟ್ಟಿದವನಲ್ಲ, ಆದ ಕಾರಣ ನಾನು ಇಂಥ ಜಾತಿಯವನು ಅಂತ ತಿಳಿದ್ರೆ ಆ ಪತ್ರೆಗಳು ಮಠಕ್ಕೆ ಉಪಯೋಗವಾಗತ್ತೋ ಇಲ್ವೋ ಅನ್ನೋ ಸಂಶಯದಿಂದ ನಾನು ಇಟ್ಬಿಟ್ಟು ಓಡ್ ಹೋಗ್ತಾ ಇದ್ದೆ. ಮಠಕ್ಕೆ ಈ ಬಿಲ್ವ ಪತ್ರೆ ಅಗತ್ಯವಿದೆ ಅನ್ನೋದು ನನಗೆ ಹೇಗೋ ಗೊತ್ತಾಗಿ ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ತಂದಿಡ್ತಾ ಇದ್ದೀನಿ. ನಾನು ಇಂಥ ಜಾತಿನೂ ಅಂತ ತಿಳಿದ್ಬಿಟ್ರೆ ಅದು ಉಪಯೋಗವಾಗುತ್ತೋ ಇಲ್ಲೋ ಒಂದು ಅನುಮಾನದಿಂದ ನಾನು ಇಟ್ಬಿಟ್ಟು ಓಡಿ ಹೋಗ್ತಾ ಇದ್ದೆ. ಹುಡುಗನ ಬಗ್ಗೆ ಇನ್ನೂ ವಿಚಾರಿಸ್ತಾ ಇದ್ದಾರೆ. ಆಗ ಹುಡುಗ ಹೇಳ್ತಾನೆ, ನಾನು ದನ ಕಾಯುವಳ ಹುಡುಗ. ನಮ್ಮ ಊರು ಇಲ್ಲಿ ಒಂದು ಸುಮಾರು 3-4 ಮೈಲಿ ದೂರದಲ್ಲಿದೆ. ಈ ಆಸ್ಪಾಸಿನಲ್ಲಿ ಎಲ್ಲೂ ಒಂದು ಬಿಲ್ಪತ್ರೆ ಗಿಡವೂ ಮರವೂ ಇಲ್ಲ. ನಮ್ಮ ಊರಿನ ಹತ್ರ ಬಿಲ್ವಪತ್ರೆ ಗಿಡ ಇದೆ. ಈ ಶಿವನಿಗೆ ಅರ್ಪಿತವಾಗುವುದರಲ್ಲಿ ಈ ಸೇವೆ ಮಠದ ಸೇವೆಗೆ ಬಿಲ್ವಪತ್ರೆ ಅಗತ್ಯವಿದೆ ಅಂತ ನನಗೆ ಗೊತ್ತಾಗಿ ನಮ್ಮೂರಿನಿಂದ ನಾನು ತಗೊಂಡು ಬಂದು ಇಲ್ಲಿ ಇಡ್ತಾ ಇದ್ದೀನಿ. ನನಗೆ ನಮ್ಮ ತಂದೆಯವರು ಇಲ್ಲ, ಹೋಗ್ಬಿಟ್ರು. ನನ್ನ ಹೆಸರು ಪುರಂದರ ಕೇಶವನು ಅಂತ ಹೇಳಿ ನನಗೆ ನಮ್ಮ ತಂದೆಯವರು ಕೆಲವು ಹಾಡುಗಳನ್ನು ಹೇಳ್ಕೊಟ್ಟಿದ್ದಾರೆ. ಪುರಂದರದಾಸರ ಗೀತೆಗಳನ್ನು ದೇವರನಾಮಗಳನ್ನು ಹೇಳ್ಕೊಟ್ಟಿದ್ದಾರೆ, ತ್ಯಾಗರಾಜರ ಕೀರ್ತನೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ತನ್ನ ವಿವರವನ್ನೆಲ್ಲ ಹೇಳ್ದ. ನಾನು ಯಾರ ಹತ್ರ ಒಬ್ಬರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿ ಹೂಗಳನ್ನೇ ಬಿಲ್ವಪತ್ರನ ಇಟ್ಬಿಟ್ಟು ಕೆಲಸಕ್ಕೆ ಆಮೇಲೆ ಹೋಗ್ತೀನಿ ಅಂತ ಇಷ್ಟು ವಿವರಣೆಯನ್ನು ಕೊಟ್ಟ. ಇಷ್ಟು ವಿವರಣೆ ಕೊಟ್ಟ ಮೇಲೆ ಗುರುಗಳಿಗೆ ಪರಮಾಚಾರ್ಯರಿಗೆ ಬಹಳ ಸಂತೋಷವಾಯಿತು ಈ ಹುಡುಗನ ಬಗ್ಗೆ ತಿಳಿದು. ಅವ್ರು ಹೇಳಿದ್ರು, ಅಪ್ಪ ನಿನಗೆ ಏನು ಬೇಕು ಹೇಳು, ಏನು ಬೇಕಾದರೂ ಕೇಳು, ನೀನು ನಾನು ನಿನಗೆ ಕೊಡ್ತೇನೆ, ನೀನು ಮಾಡ್ತಾ ಇದ್ದು ಅಂತ. ಇಂಥ ನಿಷ್ಕಾಮ ಸೇವೆ ಇದೆಯಲ್ಲ, ನನಗೆ ಬಹಳ ಇಷ್ಟವಾಗಿದೆ, ಬಹಳ ಪ್ರೀತಿಯಿಂದ ಮಾಡ್ತಾ ಇದೆಯಾ, ನನಗೆ ಬಹಳ ಇಷ್ಟವಾಗಿದೆ, ನೀನು ಏನು ಬೇಕು ಕೇಳು, 2 ವರ ಕೊಡ್ತೇನೆ ನಿನಗೆ ಅಂತ ಹೇಳಿದ್ರು. ಆವಾಗ ಆ ಹುಡುಗ ಹೇಳ್ದ, ನಮ್ಮ ತಂದೆಯವರು ಹೇಳಿದಾರಲ್ಲ, ಹೇಳ್ಕೊಟ್ಟಿದಾರಲ್ಲ, ಅವರು ಏನು ಹೇಳಿದ್ರು ಅಂದರೆ ಯಾರಾದರೂ ಮಹಾನವರು ತಮ್ಮಂಥವ್ರು ಬಂದರೆ ಅವರಿಗೆ ನೀನು ಕಲ್ತಿರುವಂಥ ಈ ತ್ಯಾಗರಾಜರ ಕೀರ್ತನೆಗಳು, ಪುರಂದರದಾಸರ ದೇವರ ನಾಮಗಳು ಇದನ್ನು ಹಾಡಿ ಅವರ ಮುಂದೆ ಹಾಡಿ ಅವರ ಅನುಗ್ರಹವನ್ನು ಪಡೆದುಕೋ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಹಾಡುವ ಪ್ರಯತ್ನ ಮಾಡ್ತೀನಿ, ತಾವು ಕೇಳಬೇಕು ಅಂತ ಭಿನ್ನವಿಸಿಕೊಂಡ ಹುಡುಗ. ಆ ಹುಡುಗ ಭಿನ್ನವಿಸ್ಕೊಳ್ಳೋದು ಕೇಳಿ ಪರಮ ಸಂತುಷ್ಟರಾದರು. ಆಯ್ತಪ್ಪ ನೀನು ಹೇಳಿದ ಹಾಗೆ ಆಗಲಿ, ಪ್ರತಿ ದಿವಸ ನಾನು ಇಲ್ಲಿರೋ ಈ ಊರಿನಲ್ಲಿರೋ ತನಕ ಮಧ್ಯಾಹ್ನದ ಹೊತ್ತು ನೀನು ಇಲ್ಲಿ ಬಂದು ಹಾಡು, ನಾನು ಕೇಳ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಅವನ ಇಚ್ಛೆಯನ್ನು ಈ ರೀತಿ ಪೂರ್ಣ ಮಾಡಿದ್ರು. 15 ದಿವಸನೋ 20 ದಿವಸನೋ ಇದ್ದರು, ಅಷ್ಟು ದಿವಸನೂ ಬದ್ಧ ಆಡ್ದ. ಆಯ್ತಪ್ಪ ನೀನು ಇನ್ನೊಂದು ವರನೂ ಕೊಡ್ತೀನಿ, ಕೇಳೋ ಏನ್ಬೇಕು ಅಂತಂದ್ರು. ಆವಾಗ ಹುಡುಗ ಹೇಳ್ದ, ನಾನು ಇವಾಗ ಕೇಳೋದಿಲ್ಲ 2ನೇ ವರವನ್ನು, ತಾವೆಲ್ಲರೂ ಈ ಊರು ಬಿಟ್ಟು ಹೋಗುವಾಗ ನಾನು 2ನೇ ವರನ ಕೇಳ್ತೀನಿ ಅಂತ ಹೇಳ್ದ. ಪರಮಾಚಾರ್ಯರು ಹಾಗೆ ಆಗಲಪ್ಪ ಅಂತ ಹೇಳಿ ಒಪ್ಪಿಗೆ ಸೂಚಿಸಿದರು. ಆಯಿತು, 15 ದಿವಸವೋ 20 ದಿವಸವೋ ಆದಮೇಲೆ ಮಠದವರೆಲ್ಲ ಪರಮಾಚಾರ್ಯ ಅವರು ಆ ಊರನ್ನು ಬಿಡುವ ದಿವಸ ಬಂತು, ಎಲ್ಲರೂ ಹೊರಡೋಕ್ಕೆ ತಯಾರಾಗಿದ್ದಾರೆ. ಈ ಹುಡುಗ ಏನು ಮಾಡಿದ್ದಾನೆ, ದೂರದಲ್ಲಿ ನಿಂತ್ಕೊಂಡಿದ್ದಾನೆ. ಪರಮಾಚಾರ್ಯಗೆ ಜ್ಞಾಪಕ ಇದೆ, 2ನೇ ವರ ಇವನು ಕೇಳ್ತಾನಲ್ಲ ಕೊಡಬೇಕು ಅನ್ನೋ ಜ್ಞಾಪಕ ಇದೆ, ದೂರದಲ್ಲಿ ಇದೆ ನಿಂತಿದ್ದಾನೆ, ಯಾಕೆ ದೂರದಲ್ಲಿ ನಿಂತಿದ್ದಾನೆ ಅಂತ ಹೇಳಿಬಿಟ್ಟು ಬಾಪ ಇಲ್ಲಿ ಅಂತ ಕರೆದ್ರು. ಆ ಹುಡುಗ ಬಂದ, ನೀವು 2ನೇ ವರ ಕೇಳ್ತೀನಿ ಅಂತ ಹೇಳಿದ್ಯಲ್ಲ, ಹೊರಡುವಾಗ ಹೇಳ್ತೀನಿ ಕೇಳ್ತೀನಿ ಇದೆಯಲ್ಲ, ಇವಾಗ ಹೇಳು ನಾವೆಲ್ಲ ಹೊರಡ್ತಾ ಇದ್ದೀವಿ, ಹೇಳಪ್ಪ ನಿಂದ 2ನೇ ವರ ಏನು ಬೇಕು ಅಂತ ಕೇಳು. ಹುಡುಗ ಕಣ್ಣೀರು ಸುರಿಸ್ತಾ ಇದ್ದಾನೆ. ಯಾಕೆ ಕಣ್ಣೀರು ಸುರಿಸ್ತಾ ಇದ್ದಾನೆ, ನನ್ನನ್ನು ಬಿಟ್ಬಿಟ್ಟು ಇವರೆಲ್ಲ ಹೊರಟು ಹೋಗ್ತಾ ಇದ್ದಾರಲ್ಲ ಅನ್ನೋ ದುಃಖ ಅವನಿಗೆ. ಆಚಾರ್ಯರು ಪರಮಾಚಾರ್ಯರು ನಿತ್ಯವೂ ಇವರು ಹಾಡನ್ನು ಕೇಳಿ ಸಂತೋಷ ಪಡ್ತಾ ಇದ್ರು, ಇವಾಗ ಹೊರಟು ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ದೂಢ ದುಃಖ ಅವನ ಕಣ್ಣಲ್ಲಿ ಕಾಣ್ತಾ ಇದೆ. ಆತ ಕಣ್ಣಲ್ಲಿ ನೀರು ಹಾಕ್ತಾನೆ, ಹೇಳ್ದ, ನಮ್ಮ ತಂದೆಯವರು ಒಂದು ವಿಷಯ ಹೇಳಿದ್ರು, ಅವ್ರಿಗೆ ತಂದೆ ಇಲ್ಲ ಅಂತ ಹೇಳಿದ್ದೀನಲ್ಲ ಅವಾಗ, ಆ ಹುಡುಗನಿಗೆ ತಂದೆ ಇಲ್ಲ ಅನ್ನೋದು. ನಮ್ಮ ತಂದೆಯವರು ಹೇಳೋರು, ಯಾರಾದರೂ ಮಹನೀಯವರು ಬಂದು ನಿನ್ನನ್ನು ಏನು ಬೇಕು ನಿನಗೆ ಅಂತ ಕೇಳಿದಾಗ ಪ್ರಾಪಂಚಿಕವಾದ ವಸ್ತುಗಳು ಯಾವುದನ್ನು ಕೇಳಬೇಡ, ಅದು ಇದು ಅಂತ ಯಾವುದನ್ನು ಕೇಳಿ ಹಾಳು ಮಾಡ್ಕೋಬೇಡ, ಒಳ್ಳೆಯ ವರವನ್ನು ಕೇಳಬೇಕು ನೀನು ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ. ನನಗೆ ಈ ಹುಟ್ಟು ಸಾವು ಇದರಿಂದ ಬಿಡುಗಡೆ ಹೊಂದಿ ಇದೇ ಕೊನೆಯ ಜನ್ಮವಾಗಿರಬೇಕು, ಈ ಜನ್ಮದ ನಂತರ ನಾನು ಹುಟ್ಟಬಾರದು, ಮತ್ತೆ ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದಬೇಕು ಅಂತ 2ನೇ ವರ ಕರುಣಿಸಿ ಅಂತ ಹುಡುಗ ಕೇಳ್ಕೊಂಡ ಪರಮಾಚಾರ್ಯರನ್ನು. ಪರಮಾಚಾರ್ಯ ಅತ್ಯಾಶ್ಚರ್ಯವಾಯಿತು ಈ ಹುಡುಗನ ಭಕ್ತಿಯ ಬಗ್ಗೆ. ಅವನ ಮನಸ್ಸು ಎಷ್ಟು ಉನ್ನತವಾಗಿದೆ ಶಿವಭಕ್ತಿಯಲ್ಲಿ, ಅವನು ಎಷ್ಟು ಮೆಚ್ಯೂರ್ ಆಗಿದ್ದಾನೆ ಅನ್ನೋದು ಇವರಿಗೆ ತಿಳಿದು ಬಹಳ ಸಂತೋಷಪಟ್ಟರು. ಆಗಲಪ್ಪ ಹಾಗೆ ಆಗಲಿ ಅಂತ ಹೇಳಿ ಅವನಿಗೆ ಹೇಳಿ ಆ ಊರಿನ ಹಿರಿಯರಿಗೆ ಮತ್ತು ಆ ಹುಡುಗ ಎಲ್ಲಿ ಕೆಲಸ ಮಾಡ್ತಾ ಇದ್ನೋ ಆ ಯಜಮಾನರಿಗೆ ಒಂದು ಸೂಚನೆಯನ್ನು ಬಿಟ್ಟರು. ಈ ಹುಡುಗನಿಗೆ ಯಾವಾಗಲಾದರೂ ಏನಾದರೂ ತೊಂದರೆ ಆದರೆ ನಮಗೆ ಮಠಕ್ಕೆ ನೀವು ಸಮಾಚಾರವನ್ನು ತಿಳಿಸಬೇಕು ಅಂತ ಹೇಳಿಬಿಟ್ಟು ಹೊರಟು ಹೋದರು. ಇದಾಗಿಯೇ ಎಷ್ಟೋ ವರ್ಷಗಳಾಗಿವೆ, 30-35 ವರ್ಷವೋ ಆಯಿತು. ಕಾಂಚಿ ಮಠದಲ್ಲಿ ಮಹಾಸ್ವಾಮಿಗಳಿದ್ದಾರೆ. ಒಂದು ದಿವಸ ಏನಾಗಿದೆ, ಪರಮಾಚಾರ್ಯರು ಕೊಳಕ್ಕೆ ಇಳಿದು ಸ್ನಾನ ಮಾಡ್ತಾ ಇದ್ದಾರೆ, ಸ್ನಾನ ಮುಗಿಸಿ ಮತ್ತೆ ಮೇಲೆ ಬರ್ತಾ ಇದ್ದಾರೆ, ಏನೋ ಮಂತ್ರಗಳನ್ನು ಹೇಳಿ ಜಪ ಮಾಡಿ ಹೋಗ್ತಾ ಇದ್ದಾರೆ, ತಿರುಗಿ ಕೊಳಕ್ಕೆ ಇಳಿದು ಸ್ನಾನ ಮಾಡ್ತಾರೆ, ಮತ್ತೆ ಮೇಲೆ ಬಂದು ಏನೋ ಮಂತ್ರಗಳನ್ನು ಹೇಳಿ ಜಪ ಮಾಡ್ತಾ ಇದ್ದಾರೆ. ಈ ರೀತಿ ಇಳಿದು ಹತ್ತಿ 7 ಸಲ ಮಾಡಿದ್ದಾರೆ. ಆ ಮಠದಲ್ಲಿದ್ದವರಿಗೆಲ್ಲ ಏನು ಹೀಗೆ ಯಾಕೆ ಪರಮಾಚಾರ್ಯರು ಈ ಥರ ಮಾಡ್ತಾ ಇದ್ದಾರೆ, ಯಾವತ್ತೂ ಮಾಡಲಿಲ್ವಲ್ಲ ಹೀಗೆ ಅಂತ ಎಲ್ಲರೂ ಆಶ್ಚರ್ಯಪಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಬ್ಬ ಪೋಸ್ಟ್ ಮನ್ನು ಓಡಿ ಬರ್ತಾ ಇದ್ದಾನೆ, ಟೆಲಿಗ್ರಾಮ್ ತಗೊಂಡ್ಬರ್ತಾ ಇದ್ದಾನೆ. ಆಚಾರ್ಯರು ಹೇಳಿದ್ರು, ಏನು ಆ ಟೆಲಿಗ್ರಾಮ್ ಓದಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಬಂದಿದೆ ಅಂತಂದರೆ, ಈ ಹುಡುಗ ಪುರಂದರ ಕೇಶವನು ಇವನು ಬಹಳ ಸೀರಿಯಸ್ ಆಗಿ ಕಾಯಿಲೆ ಮಲಗಿಬಿಟ್ಟಿದ್ದಾನೆ ಅಂತ ಸಮಾಚಾರವಿದೆ. ಆವಾಗ ಪರಮಾಚಾರ್ಯರು ಈ ರೀತಿ ಹೇಳಿದ್ರು, ಆ ಪುರಂದರ ಕೇಶವನು ಇವಾಗ ಆವಾಗಲೇ ಅವನು ಶಿವ ಸಾನ್ನಿಧ್ಯವನ್ನು ಹೊಂದಿಬಿಟ್ಟಿದ್ದಾನೆ, ಅವನಿಗೆ ಇನ್ನೂ 7 ಜನ್ಮಗಳು ಬಾಕಿ ಇದ್ವು. ಹಾಗೆ ಇದ್ದಿದ್ರೆ ಅವನು 7 ಸಲ ಹುಟ್ಟಿ 7 ಸಲ ಸತ್ತು 7 ಜನ್ಮಗಳನ್ನು ದಾಟಿದ ಮೇಲೆ ಮಾತ್ರ ಅವನಿಗೆ ಮುಕ್ತಿ ಇತ್ತು. ಆದರೆ ನಾನು ಇವತ್ತು ಈ ಜಪಗಳ ಮೂಲಕ ಅವನಿಗೆ 7 ಜನ್ಮವನ್ನೂ ದಾಟಿಸಿ ಮುಕ್ತಿ ಸಿಗುವ ಹಾಗೆ, ಪರಮಾತ್ಮನ ಸಾನ್ನಿಧ್ಯ ಸಿಗೋ ಹಾಗೆ ಮಾಡಿದ್ದೀನಿ ಅಂತ ಪರಮಾಚಾರ್ಯರು ಹೇಳಿದರು. ಈ ದೃಷ್ಟಾಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಆ ಹುಡುಗನು ಎಷ್ಟು ಭಕ್ತಿಯಿಂದ ಆ ಬಿಲ್ವಪತ್ರೆಯ ಸೇವೆಯನ್ನು ಮಾಡಿದ, ಆ ಬಿಲ್ವಪತ್ರೆಯ ಒಂದು ಮಾಧ್ಯಮದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹೇಳಿದೆ. ಇದರಲ್ಲಿ ಬರೀ ಬಿಲ್ವಪತ್ರೆ ಮಹಾತ್ಮ ಮಾತ್ರ ಅಲ್ಲ, ಎಲ್ಲವೂ ಅತಿ ದೊಡ್ಡದಾದ ವಿಷಯವೇ ಆಗಿದೆ. ಇದನ್ನು ಎಲ್ಲರೂ ಗಮನಿಸಬೇಕಾದ್ದು. ಈ ತರಹ ಪುಷ್ಪ ಸೇವೆ ಮಾಡೋದು ಅಂತ ವಾಪಸ್ ಬರ್ತಾ ಇದ್ದೀವಿ. ಪುಷ್ಪದಿಂದ ಇದು ಸಾಂಕೇತಿಕವಾಗಿ ಕೂಡ ಒಂದು ಉಕ್ತಿ ಇದೆ ಸಂಸ್ಕೃತದಲ್ಲಿ, ಏನು ಅಂತಂದರೆ ಅಹಿಂಸೆ ಅನ್ನೋದು ಒಂದು ಪುಷ್ಪ, ಇಂದ್ರಿಯ ನಿಗ್ರಹ ಅನ್ನೋದು ಒಂದು ಪುಷ್ಪ, ಸರ್ವಭೂತ ದಯೆ ಅನ್ನೋದು ಒಂದು ಪುಷ್ಪ, ಕ್ಷಮೆ ಜ್ಞಾನ ಶಾಂತಿ ಸತ್ಯ ಈ ಮನುಷ್ಯನ ಗುಣಗಳು ಕೂಡ ಪುಷ್ಪಕ್ಕೆ ಸಮಾನ ಅಂತ ಒಂದು ಉಕ್ತಿ. ಅಷ್ಟವಿಧಂ ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್ ಅಂತ, ಇವನ್ನು ಕೂಡ ಮನುಷ್ಯನ ಈ ಸದ್ಗುಣಗಳನ್ನು ಕೂಡ ಪುಷ್ಪಗಳಿಗೆ ಹೋಲಿಸಿದ್ದಾರೆ. ಇದು ಸಾಂಕೇತಿಕ. ಮತ್ತೆ ಪುಷ್ಪ ಮಾಲೆಯಿಂದ ವೈಷ್ಣವ ಸಂಪ್ರದಾಯದಲ್ಲಿ ಆಂಡಾಳ್ ಅಥವಾ ಗೋದಾದೇವಿ ಅನ್ನುವ ಮಹನೀತಿ, ಅವರು ತಾವು ಧರಿಸಿದ ಪುಷ್ಪ ಮಾಲೆಯನ್ನು ಭಗವಂತನಿಗೆ ಶ್ರೀರಂಗನಾಥನಿಗೆ ಸಮರ್ಪಿಸಿ ಅನುಗ್ರಹ ಪಡೆದರು. ಅಂದರೆ ಈ ಪುಷ್ಪ ಮಾಧ್ಯಮದ ಬಗ್ಗೆ ಎಷ್ಟು ಉನ್ನತವಾದ ಒಂದು ಅದು ಮಾಡತಕ್ಕಂಥ ಕೆಲಸ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಇವಾಗ ನಾವು ಈ ನಾಯನಾರ್ಗಳ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಬರೋಣ. ಮೊದಲು ಮುರುಘನಾಯನಾರ್. ಮುರುಘನಾಯನಾರನ್ನವರು ಏನು ಮಾಡ್ತಾ ಇದ್ರು ಅಂದರೆ, ಈ ಪಂಚಾಕ್ಷರ ಮಂತ್ರವನ್ನು ಹೇಳಿಕೊಂಡು ಪುಷ್ಪ ಕೈಂಕರ್ಯವನ್ನು ಭಗವಂತನ ಮಾಡ್ತಾ ಇದ್ರು. ತಾತ್ಪರ್ಯ, ಇವರು ತಿರುಪ್ಪುಗಳೂರು ಅನ್ನುವ ಊರಿನಲ್ಲಿ, ತಿರುಪ್ಪುಗಳೂರು ಅನ್ನುವ ಊರಿನಲ್ಲಿ ಹುಟ್ಟಿದ ಬ್ರಾಹ್ಮಣರು, ಪರಮಶಿವ ಭಕ್ತರು. ಮತ್ತು ಪ್ರತಿ ದಿವಸ ಬೆಳಗ್ಗೆ ಸ್ನಾನ ಮಾಡಿ, ಸೂರ್ಯೋದಯಕ್ಕೆ ಮುಂಚೆಯೇ ಸ್ನಾನ ಮಾಡಿ, ರುದ್ರಾಕ್ಷ ಧರಿಸಿ ವಿಭವತಿ ಧರಿಸಿ ಎಲ್ಲ ಮಾಡಿ ತಮ್ಮ ತೋಟಕ್ಕೆ ಹೋಗಿ ವಿಧ ವಿಧವಾದ ಪುಷ್ಪಗಳನ್ನು ಸಂಗ್ರಹಿಸ್ತಾ ಇದ್ರು ತೋಟದಲ್ಲಿ. ಅಂದರೆ ಮರದಿಂದ ಬಿಡುವ ಪುಷ್ಪಗಳು, ಬಳ್ಳಿಯಿಂದ ಸಿಗುವ ಪುಷ್ಪಗಳು, ಮತ್ತು ಹೂಗಿಡಗಳಿಂದ ಸಿಕ್ಕುವಂತಹ ವಿಧ ವಿಧವಾದ ಪುಷ್ಪಗಳು, ನೀರಿನಲ್ಲಿ ಬಿಡುವಂತಹ ತಾವರೆ ಮುಂತಾದ ಪುಷ್ಪಗಳು, ಇವನ್ನೆಲ್ಲ ಬಹಳ ಜೋಪಾನವಾಗಿ, ಇಲ್ಲಿ ಶ್ರದ್ಧೆ ಜೋಪಾನವಾಗಿ ಕಿತ್ತು ಆ ಹೂಳು ಹೇಗಿರಬೇಕು ಅಂತಂದರೆ ಇನ್ನೇನು ಸ್ವಲ್ಪ ಹೊತ್ತಾದ ಮೇಲೆ ಅರಳಿ ಅರಳುತ್ತವೆ ಒಳ್ಳೆ ಹೂಗಳು, ಸುಗಂಧಯುತವಾದ ಪುಷ್ಪಗಳು. ಇವನ್ನೆಲ್ಲ ಪ್ರತಿ ದಿವಸವೂ ಏನು ಜೊತೆಯಲ್ಲಿ ಪಂಚಾಕ್ಷರ ಅಂತ ಶಿವಾಯ ನಮಃ, ಓಂ ನಮಃ ಶಿವಾಯ, ಶಿವಾಯ ನಮಃ, ಇದನ್ನು ಜಪಿಸ್ತಾನೇ ಇದ್ದು ಆ ಪುಷ್ಪಗಳಿಂದ ಒಳ್ಳೊಳ್ಳೆ ಮಾಲೆಗಳು ತಯಾರು ಮಾಡ್ತಾಯಿದ್ರು. ಅಂದರೆ ಕೈಗೆ ಧರಿಸಬಹುದಾದಂಥ ಮಾಲೆ ಪರಮಾತ್ಮನಿಗೆ ಅರ್ಪಿಸೋದಕ್ಕೆ, ಕೈಗಳಿಗೆ ಕಾಲುಗಳಿಗೆ ಧರಿಸಬಹುದಾದಂತಹ ಮಾಲೆ, ಕೊರಳಿಗೆ ಹಾಕಬಹುದಾದಂತಹ ಮಾಲೆಗಳು, ಈ ಥರ ವಿಧ ವಿಧವಾದ ಮಾಲೆಗಳನ್ನು ತಯಾರಿಸಿ ಪರಮಾತ್ಮನಿಗೆ ಸಮರ್ಪಿಸಿ ಸದಾ ಪಂಚಾಕ್ಷರವಂತಗೊಂಡು ಜಪಿಸ್ತಾ ಜಪಿಸ್ತಾ ಜಪಿಸ್ತಾ ಅಲಂಕಾರ ಮಾಡಿ ಶಿವನಿಗೆ ಆನಂದ ಪಡ್ತಾ ಇದ್ರು. ಈ ಸೇವೆಯನ್ನು ಪ್ರತಿನಿತ್ಯವೂ ಮಾಡೋರು ಇವರು. ಆ ಭಕ್ತಿ ಆ ಶ್ರದ್ಧೆ ಇದರಿಂದ ಮಾಡ್ತಾ ಇದ್ರು. ಹೀಗೆ ಮಾಡ್ತಾ ಇದ್ದಾರೆ. ಒಂದು ದಿವಸ ತಪ್ಪಿದವರಲ್ಲ. ಆ ಊರಿಗೆ ತಿರುಜ್ಞಾನ ಸಂಬಂಧ ಅಂತವ ಬಹಳ ದೊಡ್ಡ ಮಹನೀಯರು ಊರಿಗೆ ಬರ್ತಾರೆ ಅಂತ ಒಂದು ಸಮಾಚಾರ ಇವರಿಗೆ ಬಂತು. ಇವರಿಗೆ ಬಹಳ ಬಹಳ ಸಂತೋಷ ಆಯಿತು. ಯಾಕೆಂದರೆ ತಿರುಜ್ಞಾನ ಸಂಬಂಧರನ್ನೋರು ಬಹಳ ದೊಡ್ಡ ಮಹನೀಯರು. ಪಾರ್ವತಿ ದೇವಿಯೇ ಇವರು ಮಗುವಾಗಿದ್ದಾಗ, ಈ ತಿರುಜ್ಞಾನ ಸಂಬಂಧ ಮಗುವಾಗಿದ್ದಾಗ ಪಾರ್ವತಿ ದೇವಿಯೇ ಜ್ಞಾನಪಾಲ್ ಜ್ಞಾನವೆಂಬ ಕ್ಷೀರವನ್ನು ಸ್ವತಃ ಕೈಯಿಂದ ಕುಡಿಸಿದ್ದಾರೆ ಅಂತಂದರೆ ಇವರು ಮಹಾಜ್ಞಾನಗಳು, ಜ್ಞಾನಿಗಳು. ಎಂಥ ಚಿಕ್ಕ ಮಗು ತಿರುಜ್ಞಾನ ಸಂಬಂಧರು ಅಂದರೆ ಏನೋ ಬಹಳ ದೊಡ್ಡ ವ್ಯಕ್ತಿ ಅಂತಲ್ಲ, ಚಿಕ್ಕ ಮಗುವಾಗಿಯೇ ಬಹಳ ದೊಡ್ಡ ಜ್ಞಾನಿಯಾಗಿದ್ದರು. ಅವರು ಈ ಊರಿಗೆ ಬರ್ತಾರೆ ಅಂತ ತಿಳಿದು ಇವರಿಗೆ ಬಹಳ ಸಂತೋಷವಾಯಿತು. ಅವರು ಬರ್ತಾರೆ ಅಂತ ಹೇಳಿಬಿಟ್ಟು ಊರಿಗೆಲ್ಲ ಸ್ವಾಗತಕ್ಕೆ ಒಳ್ಳೆ ಸಂಭ್ರಮದಿಂದ ಏರ್ಪಡಿಸಿ ಅವರನ್ನು ಬರಮಾಡಿಕೊಂಡು ಅವರ ಸೇವೆಯನ್ನು ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರು. ಅವರು ಆ ಊರಿನಲ್ಲಿ ಇದ್ದಷ್ಟು ದಿವಸವೂ ಅವರಿಗೆ ಮಾಡಿದ ಸೇವೆ ಅಷ್ಟಿಷ್ಟು ಪ್ರೀತಿಯಲ್ಲ, ಅಷ್ಟಿಷ್ಟು ಭಕ್ತಿಯಲ್ಲ. ಆ ತರಹ ಮಾಡಿದ್ರಿಂದ ಇವರಿಗೆ ಅವರ ಮೇಲೆ ಬಹಳ ಪ್ರೀತಿ ಉಂಟಾಯಿತು. ತಿರುಜ್ಞಾನ ಸಂಬಂಧರವರಿಗೆ ಇವರನ್ನು ಕಂಡರೆ ಬಹಳ ಇಷ್ಟವಾಗೋಯಿತು. ಇಬ್ಬರು ಬಹಳ ಅಂಟಿಕೊಳ್ಳುವಂತಹ ಸ್ನೇಹ ಆಯಿತು. ಈ ಸ್ನೇಹ ಇವರಿಗೆ ಈ ಪೂಜೆ ಮಾಡಿದರ ಫಲ, ಅವರಿಗೆ ಮಾಡಿದ ಸೇವೆಯಿಂದ ಉಂಟಾದ ಫಲ. ಇದರಿಂದ ಅವರ ಸೇವೆ ಸಖ್ಯ ದೊರಕಿತು, ಸ್ನೇಹ ದೊರಕಿತು. ತಿರುಜ್ಞಾನ ಸಂಬಂಧರವರು ಇವರ ಸೇವೆಯಿಂದ ಬಹಳ ಪ್ರೀತರಾಗಿ ದೊಡ್ಡ ಅತ್ಯಂತ ಗಾಢವಾದ ಸ್ನೇಹಿತರು ಆದರು. ಆಯಿತು, ನನ್ನ ಮದುವೆಗೆ ನನ್ನ ವಿವಾಹಕ್ಕೆ ನೀವೆಲ್ಲ ಬರಬೇಕು, ನೀವು ಬರಬೇಕು ಅಂತ ಮುರುಘನಾಯನವರಿಗೆ ಹೇಳಿದಾಗ ಇವರು ಬಹಳ ಸಂತೋಷಪಟ್ಟರು. ಆಯಿತು ಬರ್ತೇನೆ ಅಂತ ಹೇಳಿದ್ರು. ಆಮೇಲೆ ತಿರುಜ್ಞಾನ ಸಂಬಂಧರವರ ಮದುವೆಗೆ ಇವರು ಹೋದರು. ಅಲ್ಲಿ ನಡೆದದ್ದೇನು ಅಂತಂದರೆ ತಿರುಜ್ಞಾನ ಸಂಬಂಧರ ವಿವಾಹದಲ್ಲಿ ಇವರಂತೆ ಅನೇಕ ಭಕ್ತರುಗಳು ನಾಯನಾರುಗಳು ಬಂದಿದ್ದರು, ಬೇರೆ ಭಕ್ತರುಗಳೆಲ್ಲ ಇದ್ದರು. ಅಲ್ಲಿ ಮದುವೆ ನಡೆದ ನಂತರ ಎಲ್ಲರೂ ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದಿದರು ಅಂತ. ಪರಮೇಶ್ವರನ ಸಾನ್ನಿಧ್ಯ, ದೇವರು ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಕರೆಸಿಕೊಳ್ಳುವ ಹಾಗೆ ತಿರುಜ್ಞಾನ ಸಂಬಂಧರು ಆ ಭಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ ಈ ಮುರುಘನಾಯನಾರ್ಗೂ ಕೂಡ ಕೈವಲ್ಯ ಪ್ರಾಪ್ತಿಯಾಯಿತು. ಇವರ ಭಕ್ತಿಯಿಂದ ಇವರ ಪೂಜೆಯಿಂದ ಒಳ್ಳೆಯ ಜ್ಞಾನಿಗಳ ಸಂಬಂಧವೂ ಸಿಗಿತು. ಮತ್ತು ಅಲ್ಲಿ ತಿರುನಾವಕರ್ಸರಂತಹ ಇನ್ನೊಬ್ಬ ಮಹನೀಯರು ಬಂದಿದ್ದರು. ಅವರು ತಿರುಜ್ಞಾನ ಸಂಬಂಧರಂತ ಅಂತೇಳಿ ಬಹಳ ದೊಡ್ಡ ಶಿವಭಕ್ತರು. ಅವರನ್ನು ಕೂಡ ಇವರು ಸೇವೆ ಮಾಡುವ ಭಾಗ್ಯ ಇವರಿಗೆ ದೊರಕಿತು. ಸೊ ಅವರ ಜೊತೆಯಲ್ಲಿ ಇವರೂ ಕೂಡ ಶಿವನೇ ತಾನು ಅವರನ್ನು ಕರೆಸ್ಕೊಂಡ, ಎಲ್ಲರಿಗೂ ಪರಮ ಕೈಲಾಸ ಪ್ರಾಪ್ತಿಯನ್ನು ಕೊಟ್ಟ, ಶಿವ ಸಾನ್ನಿಧ್ಯ ಸಿಕ್ತು ಅಂತ ಇವರ ಚರಿತ್ರೆ. ಹೀಗೆ ಪುಷ್ಪ ಕೈಂಕರ್ಯದಿಂದ ಮುರುಘನಾಯನವರು ಪದವಿಯನ್ನು ಹೊಂದಿದರು. ಇದಕ್ಕೆ ಸಮಾನಾಂತರವಾಗಿ ವೈಷ್ಣವ ಸಂಪ್ರದಾಯದಲ್ಲಿ ವಿಷ್ಣು ಚಿತ್ತ ಅಥವಾ ಅವರಿಗೆ ಇನ್ನೂ ಒಂದು ಹೆಸರು ಪೆರಿಯಾಳ್ವಾರ್, ಅವರೂ ಸಹ ಮಹಾವಿಷ್ಣುವಿಗೆ ಶ್ರೀರಂಗನಾಥನಿಗೆ ನಿತ್ಯವೂ ಪುಷ್ಪಮಾಲೆಯನ್ನು ಅವರು ಇದೇ ತರಹ ಪುಷ್ಪಮಾಲೆಯನ್ನು ತಯಾರಿಸಿ ಭಗವಂತನಿಗೆ ಸಮರ್ಪಿಸ್ತಾ ಇದ್ರು. ಅವರು ತರಹ ಈ ಸೇವೆಯಿಂದ ಇದೇ ತರಹ ಸೇವೆಯಿಂದಲೇ ಪುಷ್ಪ ಮಾಲೆಯ ಆ ಮಾಲೆಯನ್ನು ಸಮರ್ಪಿಸುವ ಮೂಲಕವೇ ಅವರು ಕೂಡ ರಂಗನಾಥನ ಒಲುಮೆಗೆ ಪಾತ್ರರಾದವರು, ಅನುಗ್ರಹಕ್ಕೆ ಪಾತ್ರರಾದರು ಅನ್ನೋದು ಇದು ಒಂದು ಸಮಾನಾಂತರವಾದ ಉದಾಹರಣೆ. ಇನ್ನು ರುದ್ರ ಪಶುಪತಿ ನಾಯನ ಇವರ ಬಗ್ಗೆ ಹೇಳೋದಾದರೆ ಇವರ ಹೆಸರು ಪಶುಪತಿ ಅಂತ. ಪಶುಪತಿ ಅನ್ನುವರು ತಿರುತ್ತಲೈಯೂರಿನಲ್ಲಿ ಹುಟ್ಟಿದವರು. ಇವರು ಮಾಡಿದ ಸೇವೆ ಏನು ಅಂತಂದರೆ, ಇವರದ ಚರಿತ್ರೆಯಲ್ಲಿ ಹೆಚ್ಚಾಗಿ ಏನು ಹೇಳಿಯೇ ಇಲ್ಲ, ಆದರೆ ಇವರು ನಡೆಸಿದ ಸೇವೆ ಬಹಳ ಉದಾತ್ತವಾದ್ದು, ಬಹಳ ದೊಡ್ಡದು. ಏನು ಅಂತಂದರೆ, ನಾನು ಹಿಂದೆನೆಲ್ಲ ಹೇಳಿದ್ದೆಲ್ಲ, ರುದ್ರ ಪಾರಾಯಣವನ್ನು ಮಾಡುವರು ಇವರು. ಪ್ರತಿನಿತ್ಯ ನೀರಿನಲ್ಲಿ ಇಳಿದು ಕತ್ತಿನ ತರಹ ಕತ್ತಿನವರೆಗೂ ಇರುವಂಥ ನೀರಿನಲ್ಲಿ ಇಳಿದು ಸ್ನಾನ ಎಲ್ಲ ಮಾಡಿ ವಿಭೂತಿ ಧರಿಸಿ ರುದ್ರಾಕ್ಷ ಧರಿಸಿ ರುದ್ರ ಪಾರಾಯಣವನ್ನು ಮಾಡುವರು. ಪ್ರತಿನಿತ್ಯ ನೀರಿನಲ್ಲಿ ನಿಂತ್ಕೊಂಡು ಮೇಲೆ ಎರಡೂ ಕೈಗಳನ್ನು ಹೀಗೆ ಮೇಲೆ ಎತ್ತಿಕೊಂಡು ಶಿವನ ಪ್ರಾರ್ಥನೆ ಮಾಡ್ತಾ ರುದ್ರವನ್ನು ಪಾರಾಯಣ ಮಾಡ್ತಾ ಸೇವೆ ಮಾಡ್ತಾಯಿದ್ರು. ಇವರಿಗೆ ಏನನ್ನಿಸ್ತಂದರೆ, ಇವತ್ತು ಮಾಡಿದ್ದ ಸೇವೆ ಬಹಳ ಚೆನ್ನಾಗಿದ್ದಂತ ಹೇಳಿ ಮಾರನೇ ದಿವಸ ಇನ್ನೂ ಜಾಸ್ತಿ ಹೋದರು. ಹೀಗೆ ಪ್ರತಿ ದಿವಸವೂ ಜಾಸ್ತಿ ಜಾಸ್ತಿ ಹೊತ್ತು ಅದರಲ್ಲಿ ಅವರಿಗೆ ಮಗ್ನರಾಗ್ಬಿಟ್ರು. ಹಾಗೇ ರುದ್ರ ಪಾರಾಯಣ ಮಾಡ್ತಾ ನೀರಿನಲ್ಲಿ ನಿಂತು ಮಾಡೋ ತಪಸ್ಸರ ಮಾಡಿದ್ರು. ಕೊನೆ ಒಂದು ದಿವಸ ಎಷ್ಟು ಹೊತ್ತು ಆ ಪಾರಾಯಣ ಮಾಡ್ತಾಯಿದ್ರೋ ಗೊತ್ತಿಲ್ಲ. ರುದ್ರ ಪಾರಾಯಣ ಮಾಡಿ ಕೈ ಮೇಲೆ ಎತ್ಕೊಂಡು ಕಂಠದ ಮಟ್ಟ ನೀರು, ಕಂಠದವರೆಗೂ ನೀರಿನಲ್ಲಿ ನಿಂತು ಎಷ್ಟು ದಿವಸ ಆ ಥರ ಮಾಡಿದ್ರು ಗೊತ್ತಿಲ್ಲ. ಹಾಗೆ ಮಾಡಿಯೇ ಈ ಥರ ಕೈಕರ್ಯವನ್ನು ಮಾಡಿಕೊಂಡು ಅವರೂ ಸಹ ಅವರನ್ನು ಪರಮೇಶ್ವರನ ತಾನೇ ಬಂದು ತನ್ನಲ್ಲಿಗೆ ಕರೆಸ್ಕೊಂಡ ಕರೆದುಕೊಂಡು ಹೋದರು ಪರಮೇಶ್ವರನು ಅಂತ ಇವರ ಚರಿತ್ರೆ ಹೇಳ್ತಾ ಇದೆ. ಸೊ ಈ ದಿವಸ ಇವರು ಇಬ್ಬರು ಮಹನೀಯರುಗಳ ಚರಿತ್ರೆಯನ್ನು ತಿಳ್ಕೊಂಡಾಯಿತು. ಎಲ್ಲರಿಗೂ ನಮಸ್ಕಾರ.
0: ಓಂ ನಮ ಶಿವಾಯ. You are listening to Shaivam.org Radios. 24/7 spiritual channels from Shaivam.org. Om Namah Shivaya.
3: Dear listeners of Shaivam.org, the following is Shukla Yajur Vedam, Karma Shaka, Adhyayam 1.
4: Om. ವಂದೇಹಂ ಮಂಗಲಾತ್ಮಾನಂ ಭಾಸ್ವಂತಂ ವೇದ ವಿಗ್ರಹಂ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರಪ್ರಭಂ ಜಿತೇಂದ್ರಿಯಂ ಜಿತಕ್ರೋಧಂ ಸದಾ ಧ್ಯಾನಪರಾಯಣಂ ಆನಂದನಿಲಯಂ ವಂದೇ ಯೋಗಾನಂದಮುನೀಶ್ವರಂ ಪ್ರಣೋಮ್ಯಾದ್ಯಂದಿನಮನಿಂ ಯೋಗೀಶ್ವರ ಶಿರೋಮನಿಂ ಸರ್ವಜ್ಞೇಯಾಜ್ಞವಲ್ಕ್ಯಂ ತಚ್ಛಿಷ್ಯಂ ಕಾತ್ಯಾಯನಂ ಮುನಿಂ ಯಾಜ್ಞವಲ್ಕ್ಯಸಮಾರಂಭಾಂ ಕನ್ವಯೋಗೀ ಸಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಭಾನುಗುಪ್ತಾಯಾತಯಾಮಂ ವೇದಮಾನೀಯಯೋ ಭುವಿ ಅಧ್ಯಾಪಯತ್ಕನ್ವಮುಖ್ಯಾಂ ತಸ್ಮೈ ವೇದಾತ್ಮನೇ ನಮಃ. ಶ್ರೀಯಾಜ್ಞವಲ್ಕ್ಯಗುರುಭ್ಯೋ ನಮಃ. ಕನ್ವಕಾತ್ಯಾಯನಾದಿಮಹರ್ಷಿಭ್ಯೋ ನಮಃ. ಓಂ ಭೂರ್ಭುವಸ್ವಾಹ ತತ್ಸಾವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಗಣಾನ ಅಂತ್ವಾ ಗಣಪಾತಿಗ್ಯ ಹವಾಮಹೇ ಪ್ರಿಯಾನ ಅಂತ್ವಾ ಪ್ರಿಯಪಾತಿಗ್ಯ ಹವಾಮಹೇ ನಿಧೀನಾಂತ್ವಾ ಆನಿಧಿಪತಿಗ್ಯ ಹವಾಮಹೇ ವಸೋ ಮಮ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ಯಚ್ಛತ್ವರ್ಯಮಾ ಪ್ರಪೂಷಾ ಪ್ರಸರಸ್ವತೀ ಪ್ರವಾಗ್ದೇವೀ ದಾದಾತು ನಃ. ಹರ್ಯಮಣಂ ಬೃಹಸ್ಪತಿಮಿಂದ್ವಂದಾನಾಯಚೋದಯಾ ವಾಚಂ ವಿಷ್ಣುಗ್ಯ ಸರಸ್ವತೀಗ್ಯ ಸವಿತಾರಂಚ ವಾಜಿನಂ ಪಾವಕಾನಃ ಸರಸ್ವತೀ ವಾಜೇಭಿರ್ವಾಜನೀವತಿ ಯಜ್ಞಂ ವಷ್ಟು ಧಿಯಾ ವಾಸುಹು. ಶ್ರೀ ಮಹಾಸರಸ್ವತ್ಯೈ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಥ ಪ್ರಥಮೋ